ಸ್ನೇಹಿತರೆ ಶುಭೋದಯ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಇವತ್ತಿನ ಕಾರ್ಯಕ್ರಮಗಳನ್ನು ಆರಂಭ ಮಾಡ್ತಾ ಇದ್ದೀವಿ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 5 ದಿನ ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 27 ತಾರೀಕು ಗುರುವಾರ. ಇದೀಗ ಸಮಯ ಸರಿಯಾಗಿ 5:55.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಅದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 6:01. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು. ಇವತ್ತಿನ ಕಾರ್ಯಕ್ರಮಗಳ ಜೊತೆಯಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ.
2: ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್.

0: ವಿಶ್ವಾಸಿ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ,
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ನಾದ ಅವಳು ನುಡಿಸುತ್ತಿಹಳು,
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
3: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ,
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಸಮಯ ಸರಿಯಾಗಿ 6:11 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಕಾರ್ತಿಕೇಯ ಪಾರ್ವತಿ ಪುತ್ರ ಕುಮಾರಸ್ವಾಮಿ ಷಣ್ಮುಖ ಅನ್ನೋ ಹೆಸರಿನಿಂದ ಇವನ್ನ ಕರೀತಾರೆ. ಕೃತಿಕೆಯರು ಇವನ ಸಾಕುತಾಯಿಯರು ಅಂತ ಹೇಳ್ತಾರೆ. ಇವನ ಜನ್ಮ ವಿಚಾರದಲ್ಲಿ ಅನೇಕ ಕಥೆಗಳಿದೆ. ಮಹಾಭಾರತದ ವನಪರ್ವದಲ್ಲಿನ ಕಾರ್ತಿಕೇಯ ಸ್ತವ ಇವನಿಗೆ 51 ಹೆಸರುಗಳನ್ನು ಹೇಳುತ್ತೆ. ಈಶ್ವರನ ಅಗ್ನಿತತ್ವದಿಂದ ಸ್ಕಂದನಾಗಿ ಹುಟ್ಟಿ 6 ತಾಯಿಯರ ಹಾಲು ಕುಡಿದು ಷಣ್ಮುಖನಾಗಿ ಶರವಣದಲ್ಲಿ ಬೆಳೆದವನು. ಶಕ್ತಿಧರನಾಗಿ ದೇವ ಸೈನ್ಯಕ್ಕೆ ಅಧಿಪತಿಯಾಗಿ ಅವರಿಗೋಸ್ಕರ ರಾಕ್ಷಸ ಸಂಹಾರ ಮಾಡಿದ ಅಂತ ಹೇಳ್ತಾರೆ. ಕ್ರೌಂಚ ಪರ್ವತ ಧಾರಣ ಮಾಡಿದ ಅಂತ ಹೇಳ್ತಾರೆ. ನವಿಲು ಈತನ ವಾಹನ. ಸಮಯ 6:12. ಇವತ್ತು ನಾವು ಮಾತಾಡ್ತಾ ಇರೋದು ಈ ಕಾರ್ತಿಕೇಯನ ಬಗ್ಗೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಇದು ಕನ್ನಡ ಕಾಮನಬಿಲ್ಲು 101.3. ನಿಮ್ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

ಸಮಯ ಸರಿಯಾಗಿ 6:21 ನೀವು ಕೇಳ್ತಾ ಇರೋದು ಆಕಾಶವಾಣಿಯ ಫ್ರಮ್ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇವತ್ತಿನ ನಾದಾರ್ಚನೆಯಲ್ಲಿ ನಾವು ಮಾತಾಡ್ತಾ ಇರೋದು ಕುಮಾರಸ್ವಾಮಿಯ ಬಗ್ಗೆ ಅಥವಾ ಕಾರ್ತಿಕೇಯನ ಬಗ್ಗೆ ಅಂತ ಹೇಳಬಹುದು. ದ್ರಾವಿಡ ದೇವತೆಗಳಲ್ಲಿ ಕುಮಾರಸ್ವಾಮಿಗೆ ಕಂದ, ಮುರುಘ, ಕುಂಜಿಯಾಡಂಗ್ವನ್ ಮತ್ತೆ ಸುಬ್ರಹ್ಮಣ್ಯ ಹೀಗೆ ಅನೇಕ ಹೆಸರುಗಳಿಂದ ಕರೀತಾರೆ. ಅಚ್ಯುತಸ್ಥಾನ ಪೂಜೆ ಇವನಿಗೆ ಸಲ್ಲುತ್ತೆ. ಭಕ್ತಿಪಂಥಿಗಳಾದ ಆಳ್ವರುಗಳು ಮತ್ತೆ ಬೇರೆಯವರು ಕೂಡ ಅನೇಕ ಹಾಡುಗಳಲ್ಲಿ ಈ ಮುರುಘಸ್ವಾಮಿಯನ್ನ ತುಂಬಾ ಕೊಂಡಾಡ್ತಾರೆ. ಸ್ಕಂದ ಪುರಾಣ, ಶಿವಮಹಾಪುರಾಣ, ಕಾಳಿದಾಸನ ಕುಮಾರ ಸಂಭವಗಳು ಈ ದೇವರ ವಿಶೇಷವಾದ ಮಹಿಮೆಯನ್ನ ಸಾರತ್ತೆ ಅಂತಲೇ ಹೇಳಬಹುದು.

ಸಮಯ 6:32 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಕಾಳಿದಾಸನಿಗೆ ಸಂಸ್ಕೃತದಲ್ಲಿ ಆ ಸಂಸ್ಕೃತದ ಮಹಾಕಾವ್ಯಗಳಲ್ಲಿ ತುಂಬಾ ದೊಡ್ಡ ಸ್ಥಾನ ಅಗ್ರಸ್ಥಾನವನ್ನ ಕೊಟ್ಟ ಕೃತಿಗಳಲ್ಲಿ ಕುಮಾರ ಸಂಭವ ಪ್ರಮುಖವಾದದ್ದು. ಇಲ್ಲಿ ಜಗತ್ತಿಗೆ ತಾಯಿ ತಂದೆಗಳಾದ ಪಾರ್ವತಿ ಪರಮೇಶ್ವರರ ಮದುವೆ ಮತ್ತೆ ಅವರಿಗೆ ಪುತ್ರ ಪ್ರಾಪ್ತಿಯಾದ ಈ ವಸ್ತು ಈ ಕಾವ್ಯದಲ್ಲಿ ಇದೆ. ಪಾರ್ವತಿ ಪರಮೇಶ್ವರರ ಈ ಕಥೆ ರಾಮಾಯಣದಲ್ಲೂ ಶಿವಸ್ಕಂದ ಪುರಾಣವಾಗಿ ಇಲ್ಲಿ ನಾವು ಕಾಣಬಹುದು. ಅಶ್ವಘೋಷನಿಗೂ ಇದರ ಪರಿಚಯ ಇತ್ತು ಅಂತ ಹೇಳ್ತಾರೆ. ಕಾಳಿದಾಸ ಯಾವುದೇ ಮೂಲದಿಂದ ಕಥೆಯನ್ನ ಆಯ್ದಿರಲಿ, ತನ್ನದೇ ಆದ ಪ್ರತಿಭೆಯಿಂದ ಈ ಮಹಾಕಾವ್ಯವನ್ನ ನೈದಿದ್ದಾನೆ. ಇಲ್ಲಿ ಈ ಸ್ಕಂದನ ಕಥೆ ಇದೆ ಅಂತ ಹೇಳಬಹುದು.

ಆರು ಗಂಟೆ 45 ನಿಮಿಷಗಳು ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ. ನಾವಿವತ್ತು ಕುಮಾರಸ್ವಾಮಿ ಸ್ಕಂದ ಷಣ್ಮುಖ ಅಂತ ಕರೆಯೋ ಈ ದೇವರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ವಿ. ಮಣಿಕಂಠನ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಈ ಕುಮಾರ ಸಂಭವದಲ್ಲಿ ತಾರಕಾಸುರವಧೆ ಒಂದು ದೊಡ್ಡ ವಿಷಯ. ತಾರಕ ಒಬ್ಬ ರಾಕ್ಷಸ. ಮತ್ಸ್ಯ ಮತ್ತು ಸ್ಕಾಂದ ಪುರಾಣದ ಮಹೇಶ್ವರ ಖಂಡದಲ್ಲಿ ಈ ತನ್ನ ಕತೆ ಬರುತ್ತೆ. ವಜ್ರಾಂಗ ಮತ್ತು ವಜ್ರಾಂಗಿಯರ ಮಗ ಇವನಿಗೆ ತಾರಕ್ಷ, ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಅನ್ನೋ ಮೂರು ಮಕ್ಕಳಿದ್ರು. ಮೂವರು ಬ್ರಹ್ಮನನ್ನು ತಪಸ್ಸು ಮಾಡಿ ತುಂಬ ವರಗಳನ್ನು ಕೇಳಿ ಬೆಳ್ಳಿ, ಹೊನ್ನು ಮತ್ತು ಕಬ್ಬಿಣದ ಊರುಗಳನ್ನು ಕಟ್ಕೊಂಡು ತುಂಬ ತುಂಬ ಪ್ರಜಾಪೀಡನೆಯನ್ನು ಮಾಡ್ತಾ ಇದ್ರಂತೆ. ಇವರ ಕಾಟನ ತಡ್ಕೊಳಕ್ಕಾಗದೆ ವಿಷ್ಣುವಿನ ಹತ್ರ ಹೋಗಿ ದೇವರು ಕೇಳಿದಾಗ ವಿಷ್ಣುವಿನ ಮಾತಿನಂತೆ ಕುಮಾರಸ್ವಾಮಿ ತಾರಕನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಶಕ್ತಿಯುದ್ಧಗಳನ್ನು ಹಿಡಿದು ಕಾಲ್ನಡಿಗೆಯಲ್ಲೇ ಅವನ ಹತ್ತಿರಕ್ಕೆ ಬಂದ ಕುಮಾರನನ್ನು ತಾರಕ ಶಕ್ತಿಯ ಆಯುಧಗಳಿಂದಲೇ ಸ್ವಾಗತಿಸಿ ಚಿಕ್ಕ ಹುಡುಗನನ್ನು ಯುದ್ಧಕ್ಕೆ ಕಳಿಸಿದ ದೇವತೆಗಳನ್ನು, ಅಂದರೆ ಬರೀ 7 ದಿನಗಳ ಮಗು ಅಷ್ಟೇ ಅದು, ಆ 7 ದಿನಗಳ ಹುಡುಗನನ್ನು ಯುದ್ಧಕ್ಕೆ ಕಳಿಸಿದ ದೇವತೆಗಳನ್ನು ಧಿಕ್ಕರಿಸಿ ಮಾತಾಡಿ ಮಧ್ಯೆ ಬಂದ ಮಹೇಂದ್ರನನ್ನು ಮತ್ತು ಬೇರೆ ಐರಾವತ ಸಹಿತ ನೆಲಕ್ಕೆ ಉರುಳಿಸಿ ಹೋರಾಡ್ತಾನೆ. ಕುಮಾರನ ಸಹಾಯಕ್ಕೆ ಬಂದ ವೀರಭದ್ರನನ್ನು ಹೊಡೆದು ಉರುಳಿಸ್ತಾನೆ ಈ ಕುಮಾರ ಸಂಭವದ ತಾರಕಾಸುರ. ಇದಾದ್ಮೇಲೆ ಕುಮಾರಸ್ವಾಮಿ ವೀರಭದ್ರನನ್ನು ತಡೆದು ತನ್ನ ರಕ್ಷಣೆಗೆ ಬಂದ ಸಮಸ್ತ ಪರ್ವತಗಳನ್ನೂ ನಿಲ್ಲಿಸಿ ಘನಘೋರ ಯುದ್ಧವನ್ನು ಮಾಡಿ ತನ್ನ ಶಕ್ತಿಯುಧಗಳಿಂದ ತಾರಕನನ್ನು ಸಂಹಾರ ಮಾಡಿ ಕೊಲ್ತಾನೆ ತಾರಕಾಸುರವಧೆ. ಮತ್ತೆ ಅದಕ್ಕೆ ಕಾರಣನಾದ ಕುಮಾರ ಸಂಭವದ ಕಥೆಗಳು ಹೀಗೆ ಅನೇಕ ಕಾವ್ಯಗಳಲ್ಲಿ ನಾವು ಕೇಳಬಹುದು. ಇದು ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮ ಆಗಿತ್ತು. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ, ಸ್ವಾಗತ. ಚಂಪಾ ಅಂದ್ರೆ ಕನ್ನಡದ ಚಂದ, ಒಂದು ಪ್ರೀತಿ. ಪಂಪನಿಂದ ಚಂಪಾವರೆಗೆ ಅಂತ ವಿನೋದವಾಗಿ ಅವರೇ ಹೇಳ್ತಾ ಇದ್ರು. ಸಾಹಿತಿ, ಕವಿ, ಅಧ್ಯಾಪಕ, ನಾಟಕಕಾರ, ಸಂಘಟಕರು ಚಂಪಾ. ಕನ್ನಡ ಪರ ಹೋರಾಟಗಳಲ್ಲಿ ಸದಾ ಸಕ್ರಿಯರಾಗಿದ್ದರು. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಸ್ಫೂರ್ತಿ ತುಂಬಿದರು. ಚಂಪಾ ಅವರ ನುಡಿ ಈಗ.
3: ಆಂಗ್ರಿ ಯಂಗ್ ಮ್ಯಾನ್ ಚಂಪಾ. ಹೌದೌದು, ಬಹಳ ನಂದು ಸ್ವಭಾವ ನಮ್ಮ ಕಡೆ ಬಹಳ ಕೊಟ್ಟಿ ಸ್ವಭಾವ ಅಂತಾರಲ್ಲ, ಎಡವಟ್ಟು ಅಂತಾವಲ್ಲ, ಸರಳ ಇಲ್ಲ ಅಂದ್ರೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ವಿನಯದಿಂದ, ಭಕ್ತಿಯಿಂದ, ಭಯದಿಂದ ಸ್ವೀಕಾರ ಮಾಡತಕ್ಕಂಥ ಜಾಯಮಾನ ಅಲ್ಲ. ಹಿಂಗಾಗಿ ನನಗೆ ಏನಾದರೂ ತತ್ಕ್ಷಣದೊಳಗೆ ಅನಿಸಿತು ಅಂತಂದ್ರೆ ಅದಕ್ಕೆ ನಾನು ತತ್ಕ್ಷಣದ ಪ್ರತಿಕ್ರಿಯೆಯನ್ನು ಕೊಟ್ಬಿಡ್ತೇನೆ. ಇದರಿಂದ ಕೆಲವ್ರಿಗೆ ಹೃದಯ ಆಘಾತ ಆಗ್ಬೋದು, ಕೆಲವರು ತಲೆ ಕೆಡಬಹುದು ಅನ್ನೋ ಚಿಂತೆ ನನಗಿಲ್ಲ. ಕೆಟ್ಟ ಅವ್ರು ತಲೆ ಕೆಡತೈತಿ, ನಂದೊಂದು ತಲೆ ಕೆಡೋದಿಲ್ಲ. ನನ್ನ ಸಮಾಧಾನ ಅಂದ್ರೆ ಪರಿಣಾಮಗಳ ಬಗ್ಗೆ ನಾನು ಹೆಚ್ಚು ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇದ್ದದ್ದು ಇದ್ದಂಗೆ ಹೇಳಿದ್ರೆ ಯಾರೋ ಎದಿಗೆ ಬಂದು ಗುದ್ದಿದ್ರಂತ ಗಾದಿ ಮಾತೈತಲ್ಲ, ಹಂಗೆ ಕೆಲವು ಸಂಬಂಧಗಳನ್ನ ನಾನು ಕಳ್ಕೊಂಡೇನೆ. ಆದ್ರೆ ಒಬ್ಬನ ಕಳ್ಕೊಂಡ್ರೆ ಇನ್ನು 9 ಜನ ನನ್ನ ಕಡೆ ಬಂದಿರ್ತಾರೆ. ಈ ಮನೋಭಾವದ ಜನ ಆ ಲೆಕ್ಕಾಚಾರನೂ ಸಹ ಸ್ವಲ್ಪ ನನ್ನ ಪರವಾಗಿ ಆಯ್ತು. ಸ್ನೇಹ ವಲಯ ಬಹಳ ದೊಡ್ಡದು ನನಗೆ. ಕೆಲವ್ರನ್ನ ಕಳ್ಕೊಂಡಿರ್ಬೋದು, ಆದ್ರೆ ನನ್ನ ಕಡೆಗೆ ನನ್ನ ರೀತಿ ವಿಚಾರ ಮಾಡ್ತಕ್ಕಂಥ ಜನ, ನನ್ನ ಕೂಡ ಪ್ರತಿಸ್ಪಂದನೆ ಮಾಡ್ತಕ್ಕಂಥ ಜನ ನನಗೆ ಬಹಳ ಜನ ಆತಾರೆ. ಈ ಸ್ವಭಾವದಿಂದ ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಘಟನೆ, ಯಾವುದೋ ಒಂದು ಶಬ್ದ, ಒಮ್ಮೊಮ್ಮೆ ಯಾವುದೋ ಒಂದು ರಿದಮ್ ಅಂತವ್ರ ಲಯ ನನ್ನ ಬಹಳ ಜನ ಹಾಂಟ್ ಮಾಡ್ತೈತಿ. ಲಯ ಹಾಂಟ್ ಮಾಡಿ ಮಾಡಿ ಮಾಡಿ ನಾನು ಇದ್ರ ಬಗ್ಗೆ ಏನಾದರೂ ಬರೀಲೇಬೇಕು ಅಂತ ಒಳಗಿನ ಒತ್ತಡ ಇರ್ತೈತಿ. ಬರೀಲೇಬೇಕು ಅಂತ ನನಗೆ ಈ ದೃಷ್ಟಿಯಿಂದ ಅಕ್ಕಮಹಾದೇವಿ ನನ್ನ ಒಂದು ಮಾಡೆಲ್. ಅಕ್ಕಮಹಾದೇವಿ ನಾನನ್ನ ಹಾಡ ಹಾಡಿದಲ್ಲದೆ ನಾನು ಸೈರಿಸಲಾರನಯ್ಯ ಅಂತ ಹೇಳ್ತಾಳಕ್ಕೆ. ಚನ್ನಮಲ್ಲಿಕಾರ್ಜುನ್ ಹೇಳ್ತಾಳ, ನೀನು ಕೇಳಿದರೆ ಕೇಳು, ಕೇಳದಿರ್ದೊಡೆ ಮಾಡು, ನಾನನ್ನ ಹಾಡ ಹಾಡಿದಲ್ಲದೆ ಸೈರಿಸಲಾರನಯ್ಯ ಅಂತ. ಆ ಒಳಗಿನ ಕುದಿ ಏನೈತಲ್ಲ ಒತ್ತಡ, ಅದು ನನ್ನ ಬಹಳ ಹಾಂಟ್ ಮಾಡ್ತೈತಿ, ಬೆನ್ನತ್ತೈತಿ. ಅದು ಮುಂದೆ ಯಾವುದೋ ಒಂದು ಕಾಲಕ್ಕೆ ಒಂದು ಲೇಖನ ಆಗ್ಬಹುದು, ಪದ್ಯ ಆಗ್ಬಹುದು, ನಾಟಕ ಆಗ್ಬಹುದು, ಅದು ನನ್ನ ಬರವಣಿಗೆ ರೀತಿ. ಸಾಧಾರಣ ಕರ್ನಾಟಕ ಕಾಲೇಜ್ಗೆ ಯಾವಾಗ ಹೋದೆ ಅಲ್ಲಿಂದ ನಾನು ಪದ್ಯ ಗಿದ್ದೆ ಬರ್ಲಿಕ್ಕೆ ಶುರು ಮಾಡಿದೆ. ಪದ್ಯ, ನಾಟಕ, ಆಮೇಲೆ 64 ನಮ್ಮ ಸಂಕ್ರಮಣ ಪತ್ರಿಕೆ ಚಾಲು ಆಯ್ತು ಧಾರವಾಡದಿಂದ, ಅದರಲ್ಲಿ ಬೇರೆ ಬೇರೆ ಲೇಖನ, ಚಂಪಾ ಕಾಲಮ್ಮು, ಹಿಂಗೆ ನನ್ನೊಳಗೆ ಏನೇನೈತೋ ಅದು ಹೊರಗೆ ಬರಬೇಕು ಅಂತಂದ್ರೆ ನನ್ನ ಮಾತೃಭಾಷೆಯ ಮೂಲಕನೇ. ಇದು ಎಲ್ಲರೂ ಅಪ್ಸಾತ್ ಮಾಡಿಕೊಂಡಂತ ಒಂದು ತತ್ವ ಇದು. ಆದರೆ ಮಾತೃಭಾಷೆಯ ಮೂಲಕನೇ ನಾವು ನಮ್ಮ ಅಭಿವ್ಯಕ್ತಿ ಕ್ರಮ ರೂಢಿಸಿಕೊಳ್ಳೋದು ಭಾಳ ಸಹಜವಾದಂಥ ನೈಸರ್ಗಿಕವಾದ ಒಂದು ಕ್ರಿಯೆ. ಅದ್ರ ಜೊತೆಗೆ ಬೇರೆ ಭಾಷೆಯ ಮೇಲೂ ಸಹಿತ ಒಂದು ಹಂತರ ಪ್ರಭುತ್ವ ಬಂದ ಮೇಲೆ ಅಲ್ಲಿಯೂ ಯಾಕೆ ಬರೀಬಾರದು ಅಂತ ಒಂದು ಪ್ರವೃತ್ತಿ ಇದ್ದೇ ಇರ್ತೈತಿ. ಹಿಂಗಾಗಿ ಬೈಲಿಂಗ್ವಲ್ ಪೋಯೆಟ್ಸ್ ಅಂತ ಇದ್ದೇ ಇರ್ತಾರೆ ನಮ್ಮಲ್ಲಿ ಇಡೀ ಭಾರತೀಯ ಸಾಹಿತ್ಯ ಪರಂಪರೆ ಒಳಗೆ ಉಭಯ ಭಾಷಾ ಕವಿಗಳು ಅಂತ ಬೇಕಾಶನ ಇದ್ದೇ ಇರ್ತಾರೆ. ಹೌದಾ, ನನ್ನ ಓದುಗರು ಯಾರು ಇಂಡಿಯಾದೊಳಗೆ? ಇಟ್ ಹಾಸ್ ಗಾಟ್ ಟು ಬಿ ಎ ಕನ್ನಡಿಗ ಅಟ್ ದಿಸ್ ಎಂಡ್, ನಾನು ಅಟ್ ದಿ ಅದರ್ ಎಂಡ್ ಇಟ್ ಹಾಸ್ ಗಾಟ್ ಟು ಬಿ ಎ ಕನ್ನಡಿಗ ಅಂತಂದಾಗ ನಾನು ಹೆಚ್ಚಿನ ಅಭಿವ್ಯಕ್ತಿಯನ್ನು ನಾನು ನನ್ನ ಭಾಷೆಯೊಳಗನ ಮಾಡಿದ್ದು. ಕಾವ್ಯ, ನಾಟಕ, ಅದು ಇದು ನೂರಾಯಣ. ನನಗನಿಸ್ತು ನಾನು ಹೆಚ್ಚಾಗಿ ಅದರೊಳಗೆ ಬರೆದಂಥ ಪದ್ಯಗಳು ನಾನು ಇಂಗ್ಲೆಂಡ್ನಲ್ಲಿದ್ದಾಗ ಬರೆದ ಪದ್ಯಗಳು. ಅಲ್ಲಿಯ ವಾತಾವರಣ, ಅಲ್ಲಿಯ ಪರಿಸರ, ಅಲ್ಲಿಯ ಅನುಭವದ ದ್ರವ್ಯ, ಅಲ್ಲಿಯ ರೀತಿ, ಹಿಂಗಾಗಿ ಒಂದು ರೀತಿಯಿಂದ ಇಂಗ್ಲೀಷ್ನೊಳಗೂ ನಾನು ಯಾಕೆ ಬರೀಬಾರ್ದು ಅನ್ನೋ ರೀತಿಯೊಳಗೆ ಒಳಗಿನ ಪ್ರವೃತ್ತಿಯನ್ನು ಬರೆದಂಥವು. ಆದರೆ ಅದು ನನ್ನ ಅಲ್ಟಿಮೇಟ್ ಎಂಡ್ ಆಗಿರಲಿಲ್ಲ. ನನ್ನ ನನ್ನ ನುಡಿಗೆ ನಾನು ಬರಲೇಬೇಕಲ್ಲ. ಆ ದೃಷ್ಟಿಯಿಂದನೇ ಕನ್ನಡಕ್ಕನ ಹೆಚ್ಚು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ, ಕವಿ ಚಂಪಾ ಅವರ ಮಾತುಗಳನ್ನು ಕೇಳಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ರಾಷ್ಟ್ರೀಯ ಕ್ರೀಡಾ ದಿವಸ ಸಮಾರೋಹಾಣಂ ಅಂತರ್ಗತಂ ಆಯೋಜಿತಃ ಅಯಂ ಕಾರ್ಯಕ್ರಮಃ ಸಂಪೂರ್ಣ ದೇಶೇ ಆಯೋಜಯಿಷ್ಯತೆ ಯಸ್ಮಿನ್ ಪ್ರತ್ಯೇಕಸ್ಯ ರಾಜ್ಯಸ್ಯ ಕೇಂದ್ರ ಶಾಸಿತ ಪ್ರದೇಶಸ್ಯ ಚ ಪ್ರತ್ಯೇಕಸ್ಮಿನ್ ಜನಪದೇ ಸ್ಥಿತಯೋಃ ದ್ವಯೋಃ ಮಹಾವಿದ್ಯಾಲಯಯೋಃ ಯುವನಃ ಭಾಗಂ ಗ್ರಹೀಷ್ಯಂತಿ. ಅಯಂ ಕಾರ್ಯಕ್ರಮಃ ಕ್ರೀಡಾ, ಯುವ ನೇತೃತ್ವಂ, ನಾಗರಿಕ ದಾಯಿತ್ವಂ, ಸ್ವಯಂ ಸೇವಾ, ಶಾರೀರಿಕ ಸ್ವಾಸ್ಥ್ಯಂ, ರಾಷ್ಟ್ರ ನಿರ್ಮಾಣಂ ಚ ಏಕಸ್ಮಿನ್ ಸಾಮೂಹಿಕ ಮಂಚೆ ಸಂಯೋಜಯಿಷ್ಯತಿ. ಭಾರತ ಚೀನ ದೇಶೌ ಸೀಮಾ ಕ್ಷೇತ್ರೇಷು ಶಾಂತಿಂ ಸ್ಥೈರ್ಯಂ ಚ ಸ್ಥಾಪಯಿತುಂ ತಥಾ ಉಭಯೋಃ ದೇಶಯೋಃ ದ್ವಿಪಕ್ಷೀಯ ಸಂಬಂಧಾನಾಂ ಸ್ವಸ್ಥಂ ನಿರಂತರಂ ಚ ವಿಕಾಸಾಯ ಅನುಕೂಲಂ ವಾತಾವರಣಂ ನಿರ್ಮಾತುಂ ಸ್ವಪ್ರತಿಬದ್ಧತಾಂ ಪುನಃ ಪ್ರತಿಪಾದಿತವಂತೌ. ಭಾರತ ಚೀನಯೋಃ ವಿಶೇಷ ಪ್ರತಿನಿಧೀನಾಂ ಸೀಮಾ ವಿವಾದ ಸಂಬದ್ಧ ವಾರ್ತಾಯಾಃ ಪಂಚವಿಂಶತಿತಮಂ ಚರಣಂ ಹ್ಯಃ ಬೀಜಿಂಗ ನಗರೆ ಅಭವತ್ ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಕೌತೂಹಲವು ನಿರಂತರವಿರಲಿ,
1: ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದೆ ಗೀತ, ತಂಬೆಲರಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
1: ನಿಮ್ಮೊಂದಿಗೆ ಆಕಾಶವಾಣಿ.
3: ಆನಂದಮಯ ಈ ಜಗ ಹೃದಯ
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತು ಆಡಳಿತ ಪಕ್ಷದ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಸಭೆ. ಬೆಳೆಹಾನಿ ಕುರಿತ ಪ್ರತ್ಯಕ್ಷ ಸ್ಥಳ ಪರಿಶೀಲನೆ ವರದಿ ಆಧರಿಸಿ ರಾಜ್ಯದಲ್ಲಿ ಬರ ಘೋಷಣೆ, ಕಂದಾಯ ಸಚಿವರ ಸ್ಪಷ್ಟನೆ. ತರಕಾರಿಗಳ ಮೇಲೆ ರಾಸಾಯನಿಕ ಸಿಂಪರಣೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಆರೋಗ್ಯ ಸಚಿವರು. ರಾಜ್ಯದೆಲ್ಲೆಡೆ ಶ್ರದ್ಧಾ ಭಕ್ತಿ ಸಡಗರಗಳಿಂದ ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಆಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ಆಡಳಿತ ಪಕ್ಷದ ವಿಧಾನ ಪರಿಷತ್ ಸದಸ್ಯರ ಜೊತೆ ಚರ್ಚೆ ನಡೆಸಿದರು. ಗೃಹ ಕಚೇರಿ ಕೃಷ್ಣಾದಲ್ಲಿ ವಿಧಾನ ಪರಿಷತ್ ಸದಸ್ಯರೊಂದಿಗೆ ನಡೆಸಿದ ಸಮಾಲೋಚನೆ ವೇಳೆ ರಾಜ್ಯದ ಅಭಿವೃದ್ಧಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಲಾಯಿತು. ಜೊತೆಗೆ ರಾಜ್ಯ ಸರ್ಕಾರದಿಂದ ಲಭ್ಯವಿರುವ ಯೋಜನೆಗಳ ಬಗ್ಗೆ ಮುಖ್ಯಮಂತ್ರಿ ಅವರು ಸದಸ್ಯರಿಗೆ ಮಾಹಿತಿ ನೀಡಿದರು. ಈಗಾಗಲೇ 27 ಜಿಲ್ಲೆಗಳ ವಿಧಾನಸಭೆ ಸದಸ್ಯರ ಜೊತೆ ಮುಖ್ಯಮಂತ್ರಿ ಅವರು ಸಮಾಲೋಚನೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಬೆಳೆ ಹಾನಿ ಕುರಿತಂತೆ ರಾಜ್ಯದ 102 ತಾಲೂಕುಗಳ ಪ್ರತ್ಯಕ್ಷ ಸ್ಥಳ ಪರಿಶೀಲನೆ ವರದಿ ಬಂದಿದ್ದು, ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಬರ ಘೋಷಣೆ ಮಾಡಲಾಗುವುದು ಎಂದು ಉಪಮುಖ್ಯಮಂತ್ರಿಯೂ ಆಗಿರುವ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಅನುಗುಣವಾಗಿ ಬರ ಘೋಷಣೆ ಮಾಡಲಾಗುತ್ತಿದ್ದು, ಪ್ರತಿ ವಾರ ಬರ ಪರಿಸ್ಥಿತಿಯ ಪರಿಶೀಲನೆ ನಡೆಸಲಾಗುವುದು ಎಂದರು. ರಸ್ತೆ ಬದಿ ವಾಹನ ನಿಲುಗಡೆಗೆ ಶುಲ್ಕ ವಿಧಿಸುವ ಕುರಿತ ಚರ್ಚೆಗಳು ನಡೆಯುತ್ತಿದ್ದು, ನಂತರ ಅಂತಿಮ ತೀರ್ಮಾನ ತಿಳಿಸಲಾಗುವುದು ಎಂದು ಸಚಿವರು ಹೇಳಿದರು. ಹಾಸನ ಜಿಲ್ಲೆಯಲ್ಲಿ ಬಿಳಿಸುಳಿ ರೋಗದಿಂದ ಸುಮಾರು 70,000 ಹೆಕ್ಟೇರ್ ಪ್ರದೇಶದ ಮೆಕ್ಕೆಜೋಳ ನಾಶವಾಗಿದ್ದು, ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಮನ ಸೆಳೆಯಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಹೇಳಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಪರಪರಿಸ್ಥಿತಿ ಹಾಗೂ ಬೆಳೆಹಾನಿ ಕುರಿತು ಅಧ್ಯಯನ ನಡೆಸಿ ಮುಖ್ಯಮಂತ್ರಿ ಅವರಿಗೆ ವರದಿ ಸಲ್ಲಿಸಲಾಗಿದೆ. ಜಿಲ್ಲೆಯಲ್ಲಿ ಕೇವಲ 38% ಬಿತ್ತನೆಯಾಗಿದ್ದರೂ ಅದು ಬಿಳಿಸುಳಿ ರೋಗದಿಂದ ನಾಶವಾಗಿದೆ. ರೈತರ ಸಂಕಷ್ಟವನ್ನು ಮುಖ್ಯಮಂತ್ರಿ ಅವರ ಗಮನಕ್ಕೆ ತರಲಾಗಿದೆ ಎಂದರು. ರೈತರು ಸಂಕಷ್ಟಕ್ಕೆ ಸಿಲುಕಿದಾಗ ಕೇಂದ್ರ ಸರ್ಕಾರ ನೆರವಿಗೆ ಧಾವಿಸಬೇಕು, ರೈತರಿಗೆ ಬೆಳೆ ವಿಮೆ ನೀಡದಿದ್ದರೆ ಸುಪ್ರೀಂಕೋರ್ಟ್ ಮೊರೆ ಹೋಗಲಾಗುವುದು ಎಂದು ಸಚಿವರು ಹೇಳಿದರು. ಜಪಾನ್ ಟೂಲ್ಸ್ ಪಾರ್ಕ್ ಮಾದರಿಯಲ್ಲೇ ಕೊರಿಯಾ ದೇಶದ ಕಂಪನಿಗಳ ಸಲುವಾಗಿ ರಾಜ್ಯದಲ್ಲಿ ಪ್ರತ್ಯೇಕ ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿಪಡಿಸಲಾಗುವುದು ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಸಾಮಾನ್ಯ ಕೈಗಾರಿಕಾ ಪ್ರದೇಶದಲ್ಲಿ ದಕ್ಷಿಣ ಕೊರಿಯಾ ಮೂಲದ ಡಿಎನ್ ಸೊಲ್ಯೂಷನ್ಸ್ ಕಂಪನಿ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ತಯಾರಿಕೆ ಹಾಗೂ ಸಂಶೋಧನೆ ಮತ್ತು ಅಭಿವೃದ್ಧಿ ಘಟಕ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಒಟ್ಟಾರೆ ಮಷಿನ್ ಟೂಲ್ಸ್ ತಯಾರಿಕಾ ವಲಯಕ್ಕೆ ರಾಜ್ಯವು 52% ಕೊಡುಗೆ ನೀಡುತ್ತಿದೆ. ರಾಜ್ಯ ಸೇವಾಧಾರಿತ ಆರ್ಥಿಕತೆಯಿಂದ ಉತ್ಪಾದನೆ ಆಧಾರಿತ ಆರ್ಥಿಕತೆಯಾಗಿ ರೂಪಾಂತರಗೊಳ್ಳುತ್ತಿರುವ ಸಂಕ್ರಮಣಾವಸ್ಥೆಯಲ್ಲಿದ್ದು, ತಯಾರಿಕಾ ವಲಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಆಟೋಮೊಬೈಲ್, ಹೆವಿ ಇಂಜಿನಿಯರಿಂಗ್, ಏರೋಸ್ಪೇಸ್, ರಕ್ಷಣಾದ್ಯಮ, ಪ್ರಿಸಿಷನ್ ತಯಾರಿಕೆಗಳನ್ನೊಳಗೊಂಡ ಮಷಿನ್ ಟೂಲ್ಸ್ಗಳ ಬಂಡವಾಳ ಹೂಡಿಕೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದರು. ರಾಸಾಯನಿಕ ಸಿಂಪಡಿಸಿ ತರಕಾರಿಗಳು ತಾಜಾ ಕಾಣುವಂತೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆನ್ಲೈನ್ ಮೂಲಕ ಮಾರಾಟ ಮಾಡಲಾಗುವ ತರಕಾರಿಗಳು ತಾಜಾ ಕಾಣುವಂತೆ ಮಾಡಲು ಅವುಗಳಿಗೆ ರಾಸಾಯನಿಕ ಸಿಂಪಡಿಸಲಾಗುತ್ತಿದೆ ಎಂಬ ಗಂಭೀರ ದೂರುಗಳು ಕೇಳಿಬಂದಿದ್ದು, ಈ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ತಪ್ಪಿತಸ್ಥರ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದರು. ಇತ್ತೀಚೆಗೆ ಹೋಟೆಲ್ಗಳ ಮೇಲೆ ನಡೆದ ಅಧಿಕಾರಿಗಳ ದಾಳಿ ಕುರಿತು ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳ ಪರಿಶೀಲನೆ

0: ವೇಳೆ ಅನೇಕ ಲೋಪದೋಷಗಳು ಕಂಡುಬಂದಿವೆ. ಆಹಾರ ಸುರಕ್ಷತೆ ಕಾಯ್ದುಕೊಳ್ಳುವ ಕುರಿತು ಮತ್ತು ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡುವ ಬಗ್ಗೆ ವಿಸ್ತೃತ ಯೋಜನೆ ರೂಪಿಸಲಾಗುವುದು ಎಂದು ಸಚಿವರು ಹೇಳಿದರು. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ 7ನೇ ಬಾರಿಗೆ ಕರಡು ಅಧಿಸೂಚನೆ ಹೊರಡಿಸಿರುವ ಹಿನ್ನೆಲೆ ಮಲೆನಾಡಿನ ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕರ್ನಾಟಕ ವಿಧಾನಸಭೆಯಲ್ಲೇ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸುವ ನಿರ್ಣಯ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ತನ್ನ ನಿಲುವನ್ನು ಸ್ಪಷ್ಟಪಡಿಸಿರುವುದರಿಂದ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂದರು. ರಾಜ್ಯದ 1576 ಗ್ರಾಮಗಳ ವ್ಯಾಪ್ತಿಯ 20668 ಚದರ್ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಕರಡು ಅಧಿಸೂಚನೆಯಲ್ಲಿ ಗುರುತಿಸಲಾಗಿದೆ. ಜನವಸತಿ ಹಾಗೂ ಕೃಷಿ ಭೂಮಿಯನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಿರುವುದರಿಂದ ಮಲೆನಾಡಿನ ರೈತರಲ್ಲಿ ಆತಂಕ ಮೂಡಿದೆ. ಆದರೆ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗುವ ಯಾವುದೇ ಕ್ರಮಕ್ಕೆ ಸರ್ಕಾರ ಅವಕಾಶ ನೀಡುವುದಿಲ್ಲ ಎಂದು ಮಧು ಬಂಗಾರಪ್ಪ ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕರುಣೆ, ಸಮಾನತೆ, ಸಾಮರಸ್ಯದಂತಹ ಮೌಲ್ಯಗಳನ್ನು ಪ್ರತಿಪಾದಿಸಿದ್ದ ಇಸ್ಲಾಂನ ಕೊನೆಯ ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನವನ್ನು ಸ್ಮರಿಸುವ ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದನ್ನು ರಾಜ್ಯದ ವಿವಿಧೆಡೆ ನಿನ್ನೆ ಶ್ರದ್ದಾಭಕ್ತಿ ಸಡಗರಗಳಿಂದ ಆಚರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆಯ ಅಂಗವಾಗಿ ವಿವಿಧ ಮಸೀದಿಗಳಲ್ಲಿ ಮೌಲೀದ್ ಪಾರಾಯಣ ನಡೆಯಿತು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ನೆನಪಿನಲ್ಲಿ ಆಚರಿಸಲಾಗುವ ಈದ್ ಮಿಲಾದ್ ಹಬ್ಬವನ್ನು ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸಲ್ಮಾನ್ ಬಾಂಧವರು ಭಕ್ತಿ, ಶ್ರದ್ದೆ ಹಾಗೂ ಸೌಹಾರ್ದತೆಯಿಂದ ಆಚರಿಸಿದರು. ನಗರದ ಪ್ರಮುಖ ಮಸೀದಿಗಳು ಮತ್ತು ಬಡಾವಣೆಗಳನ್ನು ದೀಪಗಳಿಂದ ಅಲಂಕರಿಸಲಾಗಿತ್ತು. ಮುಂಜಾನೆಯಿಂದಲೇ ಪ್ರಾರ್ಥನಾ ಮಂದಿರಗಳಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ಪ್ರವಾದಿಗಳ ಸಂದೇಶಗಳ ಪಠಣ ಜರುಗಿದವು. ಕೋಲಾರ ನಗರದಲ್ಲಿ ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಈದ್ ಮಿಲಾದನ್ನು ಶ್ರದ್ದಾಭಕ್ತಿಗಳಿಂದ ಆಚರಿಸಲಾಯಿತು. ನಗರದ ಮಸೀದಿಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಬೆಂಗಳೂರು ರಸ್ತೆಯ ಶಾಹಿ ಈದ್ಗಾ ಮೈದಾನದಲ್ಲಿ ವಿಶೇಷ ಪ್ರಾರ್ಥನೆ ಹಾಗೂ ಪವಿತ್ರ ಕುರಾನ್ ಪಠಣ ಮಾಡಲಾಯಿತು. ಜೊತೆಗೆ ಶಾಂತಿ ಸೌಹಾರ್ದತೆಯ ಸಂಕೇತವಾಗಿ ಮೆರವಣಿಗೆ ನಡೆಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರವಾರ, ಶಿರಸಿ ಹಾಗೂ ಭಟ್ಕಳ ಸೇರಿದಂತೆ ಹಲವೆಡೆಗಳಲ್ಲಿ ಹಬ್ಬದ ಪ್ರಯುಕ್ತ ಬೃಹತ್ ಮೆರವಣಿಗೆ ಆಯೋಜಿಸಲಾಗಿತ್ತು. ಇಸ್ಲಾಂ ಧರ್ಮದ ಅಂತಿಮ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಅವರ 1501 ಜನ್ಮದಿನದ ಸ್ಮರಣಾರ್ಥ ಪವಿತ್ರ ಹಬ್ಬ ಈದ್ ಮಿಲಾದನ್ನು ಹೊಸಪೇಟೆಯಲ್ಲಿ ಮುಸ್ಲಿಂ ಬಾಂಧವರು ಶ್ರದ್ದಾ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸಿದರು. ರಾಜ್ಯದ ವಿವಿಧ ಜಿಲ್ಲೆ, ತಾಲ್ಲೂಕು, ಗ್ರಾಮೀಣ ಪ್ರದೇಶಗಳಲ್ಲೂ ಈದ್ ಮಿಲಾದ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ ವರದಿಗಳು ಬಂದಿವೆ. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನ ನಾಳೆ. ಅವರ ಜನ್ಮದಿನವನ್ನು ರಾಷ್ಟೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಸಾಲಿನ ಕ್ರೀಡಾ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇಂದ್ರ ಕ್ರೀಡಾ ಇಲಾಖೆ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನುದ್ದೇಶಿಸಿ ಇಂದು ಬೆಳಿಗ್ಗೆ 11:00 ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ಕ್ರೀಡೆ, ಯುವ ನಾಯಕತ್ವ, ನಾಗರಿಕ ಜವಾಬ್ದಾರಿ ಹಾಗೂ ರಾಷ್ಟ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವ ಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶ ಕಲ್ಪಿಸುತ್ತದೆ. ದೇಶದ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ವಿದ್ಯಾರ್ಥಿಗಳು ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಐಐಟಿ, ಐಐಎಂ, ಏಮ್ಸ್ ಸೇರಿದಂತೆ ದೇಶದಾದ್ಯಂತ 1500 ವಿವಿಧ ಕಾಲೇಜು ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಹಿನ್ನೆಲೆ ದಸರಾ ಗಜಪಡೆಗೆ ಕಾಡಿನಿಂದ ನಾಡಿಗೆ ಆಗಮಿಸಲು ಅಧಿಕೃತ ಚಾಲನೆ ದೊರೆತಿದ್ದು, ವೀರನ ಹೊಸಹಳ್ಳಿಯಿಂದ ಮೈಸೂರು ನಗರಕ್ಕೆ ಆಗಮಿಸಿದ ಮೊದಲ ಹಂತದ ಗಜಪಡೆಗೆ ಸಾಂಪ್ರದಾಯಿಕ ಹಾಗೂ ವಿಜೃಂಭಣೆಯಿಂದ ಸ್ವಾಗತ ಕೋರಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತು ಆಡಳಿತ ಪಕ್ಷದ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಸಭೆ. ಬೆಳೆಹಾನಿ ಕುರಿತ ಪ್ರತ್ಯಕ್ಷ ಸ್ಥಳ ಪರಿಶೀಲನೆ ವರದಿ ಆಧರಿಸಿ ರಾಜ್ಯದಲ್ಲಿ ಬರ ಘೋಷಣೆ, ಕಂದಾಯ ಸಚಿವರ ಸ್ಪಷ್ಟನೆ. ತರಕಾರಿಗಳ ಮೇಲೆ ರಾಸಾಯನಿಕ ಸಿಂಪರಣೆ, ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಆರೋಗ್ಯ ಸಚಿವರು. ರಾಜ್ಯದೆಲ್ಲೆಡೆ ಶ್ರದ್ಧಾಭಕ್ತಿ ಸಡಗರಗಳಿಂದ ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಮ್ಯೂಸಿಕಲ್ ಯಾರಿಸಿದ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3 ಭಾವಸ್ಪಂದನಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕನ್ನಡದ ಒಂದು ವಿಶಿಷ್ಟ ವ್ಯಕ್ತಿತ್ವದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ವಿ. ಯಾರು ಅಂತ ಹೇಳ್ತೀನಿ, ಕೇಳ್ತಾ ಇರಿ. ಇದು ಕನ್ನಡ ಕಾಮನವಿಲ್ಲು 101.3. ನಿಮ್ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

7:24 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹಲವು ಶ್ರೇಷ್ಠ ತಲೆಮಾರುಗಳ ಕೊಂಡಿಯಾಗಿ ನಮ್ಮ ಯುಗದವರೆಗೆ ಪ್ರೇರಕ ಶಕ್ತಿಯಾಗಿರೋರು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ. ಬದುಕಲಿ ಮುಪ್ಪು ಅನ್ನೋದು ಬರೋ ಮಾತೇ ಇಲ್ಲ, ಅದೊಂದು ಅರ್ಥಹೀನ ಅಂತ ನನಗನ್ಸಿತ್ತು ಅಂತ ಅವರಿಗೆ 100 ವರ್ಷ ಆದಾಗ ಅವ್ರು ಹೇಳಿದ್ರಂತೆ. ನಿಘಂಟು ತಜ್ಞರು ಅಂತಾನೆ ಕನ್ನಡ ನಾಡಿನಲ್ಲಿ ಪ್ರಖ್ಯಾತರಾದವರು ಜಿ ವೆಂಕಟಸುಬ್ಬಯ್ಯನವರು.

ಮಂಡ್ಯ ಜಿಲ್ಲೆಯ ಕೈಗೂನಹಳ್ಳಿಯಲ್ಲಿ 1913 ಆಗಸ್ಟ್ 23 ತಾರೀಕು ಇವರ ಜನನ ಆಗುತ್ತೆ. ಇವರ ತಂದೆ ಗಂಜಾಂ ತಿಮ್ಮಣ್ಣಯ್ಯ ಅವರು ಮೈಸೂರು ಅರಮನೆಯ ವಿದ್ವಾಂಸರು. ತಾಯಿ ಸುಬ್ಬಮ್ಮ ಪ್ರೊಫೆಸರ್ ಜಿವಿ ಅವರ ಮೊದಲನೇ ಶಿಕ್ಷಣ ಅವ್ರ ಹುಟ್ಟೂರಲ್ಲೇ ಆಗತ್ತೆ. ಆಮೇಲೆ ಹೈಸ್ಕೂಲಿಗೆ ಸೇರಿದ್ದು ಮಧುಗಿರಿಯಲ್ಲಿ, ಇಂಟರ್ಮೀಡಿಯೇಟ್ ಮತ್ತೆ ಆನರ್ಸ್ ಓದಿದ್ದು ಮೈಸೂರು ಮಹಾರಾಜ ಕಾಲೇಜಲ್ಲಿ. 1937 ಎಂಎ ಮತ್ತೆ 1939 ಬಿಟಿ ಪದವಿಗಳನ್ನ ಗಳಿಸ್ತಾರೆ. ಇವರ ಮತ್ತಷ್ಟು ಸಾಧನೆಗಳ ಬಗ್ಗೆ ಹೇಳ್ತೀನಿ, ಕೇಳ್ತಾ ಇರಿ. ಇದು ಕನ್ನಡ ಕಾಮನವಿಲ್ಲು 101

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಎಂದಿಗೂ ಇಂದಿಗೂ ಎಂದೆಂದಿಗೂ
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ಕ್ಕೆ

0: ನಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ
1: ಎಲ್ಲಿರಲಿ ಹೇಗಿರಲಿ ನನ್ನ ನಗು ನಿನಗಿರಲಿ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ನೇಪಾಳದಲ್ಲಿ ಭೀಕರ ಪ್ರವಾಹ, 150 ಹೆಚ್ಚು ಮಂದಿ ಸಾವು, 133 ಭಾರತೀಯರು ಸೇರಿ 750 ಹೆಚ್ಚು ಜನರು ನಾಪತ್ತೆ. ಇಂದು ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ, ಬಫರ್ ದಾಸ್ತಾನಿನಿಂದ ಮಾರುಕಟ್ಟೆಗೆ ಈರುಳ್ಳಿ ಬಿಡುಗಡೆ. ಅಮೆರಿಕ ವಲಸೆ ವೀಸಾ ಅರ್ಜಿ ಸಲ್ಲಿಕೆಗೆ ತಾತ್ಕಾಲಿಕ ತಡೆ, ಅಧ್ಯಕ್ಷ ಟ್ರಂಪ್ ಆಡಳಿತ ನಿರ್ಧಾರ. ಹಾಗೂ ಪಿಎಸ್ಎ ಬುಡಾಫೆಸ್ಟ್ ಸ್ಕ್ವಾಷ್ ಓಪನ್, ಭಾರತದ ವೀರ್ ಚೋತ್ರಾನಿ ವೆಲವನ್ ಸೆಂಥಿಲ್ ಕುಮಾರ್ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ನೆರೆ ರಾಷ್ಟ್ರ ನೇಪಾಳದ ಮಧ್ಯಭಾಗದಲ್ಲಿ ನಿನ್ನೆ ಸಂಭವಿಸಿದ ಭೀಕರ ದಿಢೀರ್ ಪ್ರವಾಹಕ್ಕೆ ಕನಿಷ್ಠ 157 ಜನರು ಮೃತಪಟ್ಟಿದ್ದು 133 ಭಾರತೀಯರು ಸೇರಿದಂತೆ ಸುಮಾರು 750 ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಟಿಬೆಟ್ ಪ್ರದೇಶದಲ್ಲಿ ಮುಂಜಾನೆ 8:37 ಸುಮಾರಿಗೆ ಸಂಭವಿಸಿದ ಭೂಕಂಪನದಿಂದಾಗಿ ಹಿಮನದಿ ಸ್ಫೋಟಗೊಂಡು ಭಾರೀ ಬಂಡೆಗಳು ಕುಸಿದು ಲೆಂಡೆ ಹಾಗೂ ಭೋಟೆ ಕೋಶಿ ನದಿಗಳು ಉಕ್ಕಿ ಹರಿದದ್ದೇ ಈ ವಿಕೋಪಕ್ಕೆ ಪ್ರಮುಖ ಕಾರಣ ಎಂದು ನೇಪಾಳ ಸರ್ಕಾರ ತಿಳಿಸಿದೆ. ತ್ರಿಶೂಲಿ ನದಿಯ ಮೂಲಕ ರಭಸವಾಗಿ ನುಗ್ಗಿದ ಕೆಸರು ಮಿಶ್ರಿತ ನೀರು ರಸುವಾ, ನುವಾಕೋಟ್, ಚಿತ್ವಾನ್, ಘೋರ್ಕಾ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ 100 ಕಿಲೋಮೀಟರ್ ವ್ಯಾಪ್ತಿಯನ್ನು ಜಲಾವೃತಗೊಳಿಸಿದ್ದು ಸೇತುವೆಗಳು ಮತ್ತು ಜಲವಿದ್ಯುತ್ ಯೋಜನೆಗಳನ್ನು ಸಂಪೂರ್ಣ ಧ್ವಂಸಗೊಳಿಸಿದೆ. ಘಟನೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ನೇಪಾಳಕ್ಕೆ ಭಾರತವು ತಕ್ಷಣವೇ ಸ್ಪಂದಿಸಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಸಂವಾದ ನಡೆಸಿ ಅಗತ್ಯ ಮಾನವೀಯ ನೆರವಿನ ಭರವಸೆ ನೀಡಿದ್ದಾರೆ. ಭಾರತ ಸರ್ಕಾರವು ಈಗಾಗಲೇ 10 ಟನ್ಗಳಷ್ಟು ಪರಿಹಾರ ಸಾಮಗ್ರಿಗಳು, ತಾತ್ಕಾಲಿಕ ಡೇರೆಗಳು, ಕಂಬಳಿಗಳು ಹಾಗೂ ತುರ್ತು ಔಷಧಗಳನ್ನು ನೇಪಾಳಕ್ಕೆ ರವಾನಿಸಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದ ಕನಿಷ್ಠ 50 ಭಾರತೀಯ ಯಾತ್ರಿಕರು ನಾಪತ್ತೆಯಾಗಿದ್ದು ಕಾಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಸಹಾಯವಾಣಿ ಸಂಖ್ಯೆಗಳಾದ 9775111 68 ಹಾಗೂ 9779910705000 ಕಾರ್ಯಗತಗೊಳಿಸಿದೆ. ವಿಶ್ವಸಂಸ್ಥೆ ಸೇರಿದಂತೆ ವಿವಿಧ ಜಾಗತಿಕ ಸಂಸ್ಥೆಗಳು ಮತ್ತು ಚೀನಾ ಸರ್ಕಾರವು ರಕ್ಷಣಾ ಕಾರ್ಯಾಚರಣೆಗೆ ಬೆಂಬಲ ಸೂಚಿಸಿದ್ದು ನೇಪಾಳ ಸೇನೆ ಹಾಗೂ ಭದ್ರತಾ ಪಡೆಗಳು ಹಗಲಿರುಳು ಪರಿಹಾರ ಕಾರ್ಯಗಳಲ್ಲಿ ತೊಡಗಿವೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಹಾರ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳೊಂದಿಗೆ ನೇಪಾಳದಲ್ಲಿ ಉಂಟಾಗಿರುವ ಪ್ರವಾಹದ ಹಿನ್ನೆಲೆ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿದ್ದಾರೆ. ಪ್ರವಾಹದ ಪ್ರಭಾವ ಎದುರಾಗಬಹುದಾದ ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ಇರಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ನೇಪಾಳದಲ್ಲಿನ ಸಂಕಷ್ಟದ ಈ ಕಠಿಣ ಗಳಿಗೆಯಲ್ಲಿ ಭಾರತ ಸರ್ಕಾರ ನೇಪಾಳದ ಬೆನ್ನಿಗೆ ದೃಢವಾಗಿ ನಿಂತಿದೆ ಎಂದು ಅವರು ಹೇಳಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ನಿಮಿತ್ತ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳಲ್ಲಿ ಯುವಜನರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿದ್ದಾರೆ. ಕ್ರೀಡೆ, ಯುವ ನಾಯಕತ್ವ, ನಾಗರಿಕ ಜವಾಬ್ದಾರಿ, ಸ್ವಯಂ ಸೇವಕತನ, ಫಿಟ್ನೆಸ್ ಹಾಗೂ ರಾಷ್ಟ್ರ ನಿರ್ಮಾಣದ ತತ್ವಗಳನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ದೇಶದ ಕ್ರೀಡಾ ಶಕ್ತಿಯ ಜೊತೆಗೆ ಯುವಜನರ ನೇರ ಸಂವಾದಕ್ಕೆ ಹಾದಿ ಮಾಡಿಕೊಡಲಿದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಕ್ರೀಡಾಸಕ್ತ ಯುವಕರು, ಭಾರತದ ಪ್ರಮುಖ ಕ್ರೀಡಾಪಟುಗಳು ಹಾಗೂ ಪದಕ ವಿಜೇತರೊಂದಿಗೆ ನೇರವಾಗಿ ಸಂವಾದ ನಡೆಸುವ ಅಪರೂಪದ ಅವಕಾಶವನ್ನು ಕಲ್ಪಿಸಲಾಗಿದೆ. ಕ್ರೀಡೆ, ಒಲಿಂಪಿಕ್ ಕನಸುಗಳು, ಯುವ ನಾಯಕತ್ವ, ವಿಕಸಿತ ಭಾರತ ಮತ್ತು ನಶಮುಕ್ತ ಯುವ ಎಂಬ 5 ಪ್ರಮುಖ ವಿಷಯಗಳ ಕುರಿತು ಯುವಕರು ತಮ್ಮ ವಿಚಾರಗಳನ್ನು ಮಂಡಿಸಲಿದ್ದಾರೆ. ಮುಂಬರುವ ತಿಂಗಳುಗಳಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕೊರತೆಯಾಗದಂತೆ ತಡೆಯಲು ಹಾಗೂ ದರ ಏರಿಕೆಯನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರವು ತನ್ನ ಬಫರ್ ದಾಸ್ತಾನಿನಿಂದ ಲಭ್ಯವಿರುವ ಈರುಳ್ಳಿಯನ್ನು ಹಂತ ಹಂತವಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಪ್ರಾರಂಭಿಸಿದೆ. 2025-26 ಸಾಲಿನಲ್ಲಿ ಅಂದಾಜು 307 ಲಕ್ಷ ಮೆಟ್ರಿಕ್ ಟನ್

0: ಇಂತಲೂ ಹೆಚ್ಚು ಈರುಳ್ಳಿ ಉತ್ಪಾದನೆಯಾಗುವ ಸಾಧ್ಯತೆಯಿದ್ದು ದೇಶೀಯ ಬೇಡಿಕೆಯನ್ನು ಪೂರೈಸಲು ಸಾಕಷ್ಟು ದಾಸ್ತಾನಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಉತ್ತಮ ಉತ್ಪಾದನೆ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಬೆಲೆ ಸ್ಥಿರೀಕರಣ ನಿಧಿಯ ಬಫರ್ ದಾಸ್ತಾನಿಗಾಗಿ 2026-27 ಸಾಲಿನಲ್ಲಿ 2,00,000 ಮೆಟ್ರಿಕ್ ಟನ್ ರಾಬಿ ಈರುಳ್ಳಿ ಖರೀದಿಸುವ ಗುರಿಯನ್ನು ಸರ್ಕಾರ ನಿಗದಿಪಡಿಸಿದೆ. ಮೇ 15 ಖರೀದಿ ಪ್ರಕ್ರಿಯೆ ಆರಂಭಗೊಂಡಿದ್ದು, ಈಗಾಗಲೇ 1.21 ಲಕ್ಷ ಮೆಟ್ರಿಕ್ ಟನ್ ಈರುಳ್ಳಿಯನ್ನು ಸಂಗ್ರಹಿಸಲಾಗಿದೆ. ಸಾರ್ವಜನಿಕರಿಗೆ ಕೈಗೆಟಕುವ ದರದಲ್ಲಿ ಈರುಳ್ಳಿ ತಲುಪಿಸಲು ಸರ್ಕಾರ ಕ್ರಮ ಕೈಗೊಂಡಿದ್ದು, ರಾಷ್ಟೀಯ ಸಹಕಾರಿ ಗ್ರಾಹಕರ ಒಕ್ಕೂಟ, ರಾಷ್ಟೀಯ ಕೃಷಿ ಸಹಕಾರ ಮಾರಾಟ ಒಕ್ಕೂಟ ಸಫಲ್ ಹಾಗೂ ಕೇಂದ್ರ ಭಂಡಾರದ ಚಿಲ್ಲರೆ ಮಳಿಗೆಗಳು ಮತ್ತು ಸಂಚಾರಿ ವ್ಯಾನ್ಗಳ ಮೂಲಕ ಪ್ರತಿ ಕೆಜಿಗೆ 35 ರೂಪಾಯಿಯಂತೆ ಈರುಳ್ಳಿ ಮಾರಾಟ ಮಾಡಲಾಗುವುದು ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಇದೇ ವೇಳೆ ಮಹಾರಾಷ್ಟದ ನಾಸಿಕ್ನಿಂದ ಸುಮಾರು 800 ಮೆಟ್ರಿಕ್ ಟನ್ ಈರುಳ್ಳಿಯನ್ನು ಹೊತ್ತ ಮೊದಲ ಕಾಂದಾ ಎಕ್ಸ್ಪ್ರೆಸ್ ರೈಲು ದೆಹಲಿಗೆ ಪ್ರಯಾಣಿಸಿದೆ. ರಸ್ತೆ ಸಾರಿಗೆಯ ಮೂಲಕವೂ ದೇಶದ ಪ್ರಮುಖ ಬಳಕೆ ಕೇಂದ್ರಗಳಿಗೆ ಈರುಳ್ಳಿ ಪೂರೈಕೆಯನ್ನು ಚುರುಕುಗೊಳಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಸಾರ್ವಜನಿಕ ಸೌಲಭ್ಯಗಳ ಮೇಲಿನ ಅವಲಂಬನೆಯನ್ನು ತಡೆಯುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಡಳಿತ ಜಗತ್ತಿನಾದ್ಯಂತ ವಲಸೆ ವೀಸಾ ಅರ್ಜಿ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ತಡೆಹಿಡಿದಿದೆ. ಅಕ್ರಮ ವಲಸೆ ತಡೆ ಹಾಗೂ ಗ್ರೀನ್ ಕಾರ್ಡ್ ನಿಯಮಗಳನ್ನು ಬಿಗಿಗೊಳಿಸುತ್ತಿರುವ ಹಿನ್ನೆಲೆಯಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಅರ್ಜಿದಾರರ ಅರ್ಹತೆಯನ್ನು ಸಮಗ್ರವಾಗಿ ಹಾಗೂ ನಿಖರವಾಗಿ ಮೌಲ್ಯಮಾಪನ ಮಾಡಲು ರಾಯಭಾರ ಕಚೇರಿಯ ಅಧಿಕಾರಿಗಳಿಗೆ ಸೂಕ್ತ ತರಬೇತಿ ನೀಡಲಾಗುತ್ತಿದೆ ಎಂದು ವರದಿಯಾಗಿದೆ. ಭಾರತೀಯ ತಂತ್ರಜ್ಞರನ್ನು ಒಳಗೊಂಡಂತೆ ಪ್ರಮುಖ ತಂತ್ರಜ್ಞಾನ ಸಂಸ್ಥೆಗಳು ವ್ಯಾಪಕವಾಗಿ ಬಳಸುವ H-1B ವೀಸಾ ಅರ್ಜಿ ಶುಲ್ಕವನ್ನು 1,03,265 ಅಮೆರಿಕ ಡಾಲರ್ಗೆ ಏರಿಸಲು ಸರ್ಕಾರ ಪ್ರಸ್ತಾಪಿಸಿದೆ. ಸರ್ಕಾರ ಪ್ರಸ್ತಾಪಿಸಿದ ಮರುದಿನವೇ ಈ ಕ್ರಮ ಕೈಗೊಳ್ಳಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ಅವರು ಗುಜರಾತ್ ವಿದ್ಯಾಪೀಠದ 72ನೇ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಅಹಮದಾಬಾದ್ನಲ್ಲಿ ನಡೆಯಲಿರುವ ಮುಂಬರುವ ಒಲಿಂಪಿಕ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದ ಸಿದ್ದತೆಗಳ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಚಿವರು ಮೊದಲು ಹರಿಕೃಷ್ಣ ಫೌಂಡೇಶನ್ ಅಭಿವೃದ್ಧಿಪಡಿಸಿದ ಅಮ್ರೇಲಿ ಜಿಲ್ಲೆಯ ದುದಲಾದಲ್ಲಿ ಹೊಸದಾಗಿ ನಿರ್ಮಿಸಲಾದ ಹೆಟ್ ನಿ ಹವೇಲಿ ಸರೋವರವನ್ನು ಉದ್ಘಾಟಿಸಲಿದ್ದಾರೆ. ನಂತರ ಮುಂಬರುವ ಒಲಿಂಪಿಕ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದ ಸಿದ್ದತೆಗಳನ್ನು ಪರೀಕ್ಷಿಸಲು ಅಹಮದಾಬಾದ್ನ ಸರ್ಕ್ಯೂಟ್ ಹೌಸ್ ಅನೆಕ್ಸ್ನಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಧ್ಯಾಹ್ನ ಸಚಿವರು ಗುಜರಾತ್ ವಿದ್ಯಾಪೀಠದ 72ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಮತ್ತು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಂತರ ಸಚಿವರು ತಲ್ತೇಜ್ನಲ್ಲಿ ಟ್ರೋಕಾ ಫಾರ್ಮಾಸ್ಯುಟಿಕಲ್ಸ್ ಆಯೋಜಿಸಿರುವ ಆರ್ವಿ ಪಟೇಲ್ ಫಾರ್ಮಿನೋವಾ ಪ್ರಶಸ್ತಿ 2026 ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಘಟ್ಲೋಡಿಯಾ ಕ್ಷೇತ್ರದ ಭೋಪಾಲ್ನಲ್ಲಿ ಲೋಕದರ್ಬಾರ್ನಲ್ಲಿ ಅಲ್ಲಿನ ನಿವಾಸಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತದ ವೀರ್ ಚೋತ್ರಾನಿ ಮತ್ತು ವೆಲವನ್ ಸೆಂಥಿಲ್ ಕುಮಾರ್ ಪಿಎಸ್ಎ ಬುಡಾಪೆಸ್ಟ್ ಸ್ಕ್ವಾಷ್ ಓಪನ್ನ ಸೆಮಿಫೈನಲ್ ತಲುಪಿದ್ದಾರೆ. ವೀರ್ ಚೋತ್ರಾನಿ ಕ್ವಾರ್ಟರ್ ಫೈನಲ್ನಲ್ಲಿ ಈಜಿಪ್ಟ್ನ ಮೊಹಮ್ಮದ್ ಎಲ್ ಶರ್ಬನಿ ಅವರನ್ನು 3-1 ಅಂತರದಿಂದ ಸೋಲಿಸಿದರೆ ವೆಲವನ್ ಸೆಂಥಿಲ್ ಕುಮಾರ್ ನಿನ್ನೆ ಮಲೇಷ್ಯಾದ ಐನ್ ಯೋ ಯಂಗ್ ಅವರನ್ನು 3-0 ಅಂತರದಿಂದ ಸೋಲಿಸಿದರು. ಇಂದು ಸಂಜೆ ನಡೆಯುವ ಸೆಮಿಫೈನಲ್ನಲ್ಲಿ ಇಬ್ಬರು ಭಾರತೀಯ ಆಟಗಾರರು ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳದಲ್ಲಿ ಭೀಕರ ಪ್ರವಾಹ, 150 ಹೆಚ್ಚು ಮಂದಿ ಸಾವು, 133 ಭಾರತೀಯರು ಸೇರಿ 750 ಹೆಚ್ಚು ಜನರು ನಾಪತ್ತೆ. ಇಂದು ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ, ಬಫರ್ ದಾಸ್ತಾನಿನಿಂದ ಮಾರುಕಟ್ಟೆಗೆ ಈರುಳ್ಳಿ ಬಿಡುಗಡೆ. ಅಮೆರಿಕ ವಲಸೆ ವೀಸಾ ಅರ್ಜಿ ಸಲ್ಲಿಕೆಗೆ ತಾತ್ಕಾಲಿಕ ತಡೆ, ಅಧ್ಯಕ್ಷ ಟ್ರಂಪ್ ಆಡಳಿತ ನಿರ್ಧಾರ. ಹಾಗೂ ಪಿಎಸ್ಎ ಬುಡಾಪೆಸ್ಟ್ ಸ್ಕ್ವಾಷ್ ಓಪನ್, ಭಾರತದ ವೀರ್ ಚೋತ್ರಾನಿ ವೆಲವೆನ್ ಸೆಂಥಿಲ್ ಕುಮಾರ್.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಸಮಯ 7:51. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಭಾವಸ್ಪಂದನದಲ್ಲಿ ಇವತ್ತು ನಾವು 100 ವರ್ಷಗಳನ್ನ ಪೂರೈಸಿದ ಜಿ ವೆಂಕಟಸುಬ್ಬಯ್ಯ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಜೀವನ್ ಭದ್ರಾಣಿ ಪಶ್ಯಂತಿ ಅಂತ. ಆ ಮಾತು ನನಗೆ ಅನ್ವಯಿಸುತ್ತೆ ಅಂತ ಹೇಳ್ತಾರೆ ಜೀವಿಯವರು. ಹೊಸಗನ್ನಡ ಅರುಣೋದಯದ ಕಾಲವನ್ನು ಕಂಡವರು ಜೀವಿಯವರು. ಹೊಸಗನ್ನಡ ಬೆಳಿಬೇಕು ಅನ್ನೋ ಬಿಎಂ ಶ್ರೀಕಂಠಯ್ಯನವರ ಪ್ರಯತ್ನದ ಪರಿಣಾಮವಾಗಿ ಆಂದೋಲನ ಆಗಿದ್ದು 75 ವರ್ಷಗಳ ಕಾಲ ಬಹಳಷ್ಟು ಕೆಲಸ ಮಾಡಿತು. ಬಹುಶಃ ಇನ್ಯಾವ ಭಾರತೀಯ ಭಾಷೆಯಲ್ಲಿಯೂ ಆಗದೇ ಇದ್ದಂತಹ ಸಾಹಿತ್ಯದ ಪ್ರಯೋಗ ಪ್ರಯೋಜನ ಎಲ್ಲ ಆಗಿದ್ದು ಕನ್ನಡದಲ್ಲಿ. ಅದನ್ನ ಕಣ್ಣಾರೆ ಕಂಡವರು ಜೀವಿಯವರು. ಅಷ್ಟೇ ಅಲ್ಲದೆ ಬಿಎಂ ಶ್ರೀಯವರ ನೇರ ಶಿಷ್ಯರು, ಅವರ ಉತ್ಸಾಹ ಮತ್ತೆ ಪರಿಶ್ರಮವನ್ನ ಕಂಡವರು. 100 ವರ್ಷ ಬದುಕೋದು ಇದೆಯಲ್ಲ, ಅದು ನನಗೆ ಒಂದು ವಿಧದಲ್ಲಿ ಸಂತೋಷವನ್ನ ತರುತ್ತೆ. 100 ವರ್ಷ ಅನ್ನೋದು ಇಷ್ಟು ಬೇಗ ಆಗೋಯ್ತಾ ಅಂತ ನನ್ಗನ್ಸತ್ತೆ. ಇಷ್ಟೇನಾ 100 ವರ್ಷ ಅನ್ನೋದು ಅಂತ ಆಶ್ಚರ್ಯನೂ ಆಗತ್ತೆ. ನಾನು ಎಷ್ಟು ಕೆಲಸ ಮಾಡಬಹುದಿತ್ತೋ ಅಷ್ಟು ಕೆಲಸ ಮಾಡಿಲ್ಲ ಅಂತಾನು ಒಂದು ಕಡೆ ಬೇಜಾರು ಆಗತ್ತೆ. ನನಗೆ ಕೆಲವು ವಿಚಾರಗಳಲ್ಲಿ ಇನ್ನೂ ಹೆಚ್ಚು ಸಾಮರ್ಥ್ಯ ಇತ್ತು, ಆದರೆ ಅದನ್ನು ಉಪಯೋಗಿಸ್ಕೊಳ್ಳೋ ಅವಕಾಶ ಸಿಗಲಿಲ್ಲ. ನಾನು ವಿಶ್ವವಿದ್ಯಾಲಯದಲ್ಲಿ ಇದ್ದಿದ್ರೆ, ಬೇಕಾದಂಥ ಗ್ರಂಥಗಳೆಲ್ಲ ಸಿಕ್ಕುವ ಹಾಗಿದ್ದಿದ್ರೆ, ನನ್ನ ಮನಸ್ಸಲ್ಲಿ ಏನೇನು ಇಚ್ಛೆ ಇಟ್ಕೊಂಡಿದ್ನೋ ಅದನ್ನೆಲ್ಲ ಮಾಡಬಹುದಿತ್ತು ಅಂತ ಜೀವಿಯವರು ಕನ್ನಡದ ಕುರಿತಾದ ಮಾತುಗಳನ್ನು ನೆನಪಿಸ್ಕೊಳ್ತಾರೆ.

ಚಲುವ ಕನ್ನಡ ನಾಡಿನ ಒಂದು ಪ್ರಖ್ಯಾತ ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಜಿ ವೆಂಕಟಸುಬ್ಬಯ್ಯ ಅವರ ಬಗ್ಗೆ ನಮ್ಮ ಮಾತುಕತೆ ನಡೀತಾ ಇದೆ. ಜಿ ವಿ ಅವರು ಕನ್ನಡ ಸಾಹಿತ್ಯವನ್ನು ಬೆಳೆಸುವ ಕೆಲಸದಲ್ಲಿ ಯಾವಾಗಲೂ ಮುಂದು. ಮಹಾರಾಜ ಕಾಲೇಜಿನ ಪ್ರಾಚಾರ್ಯರಾದವರು ಜಿ ವಿ ಅವರು. ಕನ್ನಡ ನಿಘಂಟು ಮೂಡೋದಕ್ಕೆ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರ ಕೊಡುಗೆ ಮಹತ್ವವಾದದ್ದು. ಕನ್ನಡ ನಿಘಂಟು ತಯಾರು ಮಾಡಬೇಕು ಅಂತ ಅವರಿಗೆ ಮೊದಲಿನಿಂದಲೂ ಆಸಕ್ತಿ ಇತ್ತು. 1943 ಡಿಎಲ್ ನರಸಿಂಹಾಚಾರ್ಯರು ನಿಘಂಟಿಗೆ ಶಬ್ದವನ್ನ ಆರಿಸೋದಕ್ಕೆ ಆಯೋಜಿಸಿದ್ದ ಕೆಲವರಲ್ಲಿ ಪ್ರೊಫೆಸರ್ ಜಿ ವಿ ಅವರು ಒಬ್ರು. ಇವರುಗಳ ಕೈಯಲ್ಲಿ ದಿನನಿತ್ಯದ ಭಾಷೆಯಿಂದ, ಹಳೆಗನ್ನಡದಿಂದ, ಹೊಸಗನ್ನಡದಿಂದ ನಿಘಂಟಿಗೆ ಬೇಕಾದ ಶಬ್ದಗಳನ್ನ ಆಯ್ಕೆ ಮಾಡೋ ಜವಾಬ್ದಾರಿನ ವಹಿಸಿದ್ರು. ಮುಂದೆ ಜಿ ವಿ ಅವರಿಗೆ ಪ್ರೊಫೆಸರ್ ಆಗಿದ್ದ ಎ.ಆರ್. ಕೃಷ್ಣಶಾಸ್ತ್ರಿಗಳು ಪರಿಷತ್ತಿನ ನಿಘಂಟಿಗೆ ಪ್ರಧಾನ ಸಂಪಾದಕರಾದಾಗ ಜಿ ವಿ ಅವರಲ್ಲಿ ನಿಘಂಟಿನ ಬಗೆಗಿನ ಪ್ರೀತಿಯನ್ನು ಗಮನಿಸಿ ಅವರನ್ನು ವೈಯಕ್ತಿಕವಾಗಿ ಮನೆ ಕರೆಸ್ಕೊಂಡು ಸಂಸ್ಕೃತ ನಿಘಂಟನ ಮಾಡಿದ್ರಂತೆ. ಈ ಹಾಗಾಗಿ ಜಿ ವಿ ಅವರಿಗೆ ಅದರ ಮೇಲೆ ತುಂಬ ಆಸಕ್ತಿ ಮೂಡಿತ್ತು ಅಂತ ಹೇಳ್ತಾರೆ. ಮುಂದೆ ಜಿ ವಿ ಅವರೇ ಪರಿಷತ್ತಿನ ನಿಘಂಟಿಗೆ ಪ್ರಧಾನ ಸಂಪಾದಕರು ಕೂಡ ಆಗ್ತಾರೆ. ಸಮಯ 7:58. ಇನ್ನೇನು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿತ್ತು. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮ ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ. ಕೇಳ್ತಾರಿ ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಭಾಷಾ ಗಣಕೀಕರಣ ಮತ್ತು ಪರಂಪರೆಯ ಸಂರಕ್ಷಣೆ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ವತ್ಸಲ ಹೆಚ್, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ಸ್ಮಾರ್ಟ್ ಫೋನ್, ಇಂಟರ್ನೆಟ್ ಬಹುತೇಕ ಪ್ರತಿಯೊಂದು ಮನೆಯಲ್ಲೂ ಇದೆ. ಮಂಡ್ಯದಲ್ಲಿ ಒಬ್ಬ ರೈತ ಸ್ಮಾರ್ಟ್ ಫೋನ್ನಲ್ಲಿ ಮಾಹಿತಿಯನ್ನ ಪರಿಶೀಲಿಸ್ತಾ ಇರಬಹುದು, ಕಂಚಿಯಲ್ಲಿರುವ ಒಬ್ಬ ನೇಕಾರರು ತಂತ್ರಜ್ಞಾನಗಳನ್ನ ಬಳಸ್ತಾ ಇರಬಹುದು, ಹಾಗೆ ಹಳ್ಳಿಯ ಅಂಗಡಿಯ ಮಾಲೀಕರು ಡಿಜಿಟಲ್ ಪಾವತಿ ಮಾಡ್ತಾ ಇರಬಹುದು. ಆದ್ರೆ ಸ್ವಲ್ಪ ಕಾಲದ ಹಿಂದೆ ಹೋದ್ರೆ ಕಂಪ್ಯೂಟರ್ಗಳೇ ಒಂದು ಪ್ರಮುಖ ಮಿತಿ ಇತ್ತು. ಅವು ಬಹುತೇಕ ಇಂಗ್ಲಿಷ್ನಲ್ಲಿಯೇ ಕಾರ್ಯನಿರ್ವಹಿಸ್ತಾ ಇದ್ವು. ಹೀಗಿದ್ದಾಗ ನಮ್ಮ ಮಾತೃಭಾಷೆ ಕಂಪ್ಯೂಟರ್ ಪರದೆಗಳು ಮತ್ತು ಮೊಬೈಲ್ ಫೋನ್ಗಳಲ್ಲಿ ತನ್ನ ಸ್ಥಾನವನ್ನ ಹೇಗೆ ಪಡೆದುಕೊಂತು, ನಮ್ಮ ಪ್ರಾಚೀನ ಭಾಷೆಗಳು ಹಾಗೂ ಪರಂಪರೆಗಳು ಈಗ ಕೃತಕ ಬುದ್ಧಿಮತ್ತೆಯೊಂದಿಗೆ ಹೇಗೆ ಸಂಪರ್ಕ ಹೊಂದುತ್ತಾ ಇದ್ದಾವೆ ಕುರಿತು ಮಾತನಾಡೋದಿಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಸಿಡ್ಯಾಕ್ ಬೆಂಗಳೂರಿನ ಸೈಂಟಿಸ್ಟ್ ಇ ಹಾಗೂ ಭಾರತೀಯ ಪರಂಪರೆ ಮತ್ತು ಭಾಷಾ ಗಣಕೀಕರಣ ಟೀಮ್ನೊಂದಿಗೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ವತ್ಸಲ ಎಚ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ತೆ.
2: ಕಳೆದ ಸುಮಾರು ದಶಕಗಳಿಂದ ಸಿಡ್ಯಾಕ್ ಬೆಂಗಳೂರು ಭಾರತದ ಭಾಷೆಗಳು, ಆಧುನಿಕ ತಂತ್ರಜ್ಞಾನ ಮತ್ತು ಇತ್ತೀಚಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆಯ ನಡುವಿನ ಅಂತರವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಹೀಗಿರುವಾಗ ಲ್ಯಾಂಗ್ವೇಜ್ ಕಂಪ್ಯೂಟಿಂಗ್ ಅಥವಾ ಡಿಜಿಟಲ್ ಹೆರಿಟೇಜ್ ಅನ್ನೋ ಪದಗಳನ್ನ ಕೇಳಿದಾಗ ಪಟ್ಟಣದ ಜನರಿಗೂ ಕೂಡ ಇದು ಬಹಳ ಶೈಕ್ಷಣಿಕ ಅಥವಾ ತಾಂತ್ರಿಕ ಪದಗಳು ಅಂತ ಅನಿಸಬಹುದು. ಕಳೆದ ಸುಮಾರು 30 ವರ್ಷಗಳಲ್ಲಿ ಸಾಮಾನ್ಯ ಜನರಿಗಾಗಿ ಸಿಡ್ಯಾಕ್ ಬೆಂಗಳೂರು ಏನೆಲ್ಲ ಅಭಿವೃದ್ಧಿ ಪಡಿಸಿದೆ ಅನ್ನೋದನ್ನ ಸರಳವಾಗಿ ವಿವರಿಸಬಹುದಾ?
4: ಖಂಡಿತ. 30 ವರ್ಷಗಳ ಹಿಂದೆ ಇಂಗ್ಲಿಷ್ ಅಲ್ಲಿ ಬರೆಯಲು ಬರಲ್ಲ ಅಂತಂದ್ರೆ ಡಿಜಿಟಲ್ ಪ್ರಪಂಚ ಅವರಿಗಲ್ಲ ಎಂಬ ಸಂದರ್ಭದಲ್ಲಿ ನಮ್ಮ ಜನರಿಗೆ ಗೊತ್ತಿರುವ ಭಾಷೆಯಲ್ಲಿ ತಂತ್ರಜ್ಞಾನ ಮಾತನಾಡಬೇಕು ಅಂತ ಸಿಡ್ಯಾಕ್ನ ಗುರಿಯಾಗಿತ್ತು. ಇದನ್ನು ಸಾಧ್ಯವಾಗಿಸಲು ಸಿಡ್ಯಾಕ್ ಭಾರತೀಯ ಭಾಷೆಗಳಲ್ಲಿ ಫಾಂಟ್ಗಳು, ಕೀಬೋರ್ಡ್ ಲೇಔಟ್ಗಳು, ಟ್ರಾನ್ಸ್ಲೇಷನ್ ಇಂಜಿನ್ ಮತ್ತು ಸ್ಪೀಚ್ ಟು ಟೆಕ್ಸ್ಟ್ ಟೂಲ್ಸ್ಗಳನ್ನು ಅಭಿವೃದ್ಧಿಗೊಳಿಸಿತು. ಈ ಬುನಾದಿಯ ಮೇಲೆ ಸಿಡ್ಯಾಕ್ ಬೆಂಗಳೂರು ಏನ್ಷಿಯಂಟ್ ನಾಲೆಜ್ ಬೇಸ್, ಸಂಸ್ಕೃತ್ ಬೇಸ್ಡ್ ಸ್ಪೀಚ್ ಮಾಡೆಲ್ಸ್, ಭಾಷಿಣಿ ಮುಖಾಂತರ ನ್ಯಾಷನಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಿಷನ್ ನಲ್ಲಿ ಭಾಗಿಯಾಗಿದೆ. ಹಾಗಾಗಿ ಸಿಡ್ಯಾಕ್ನ ಗುರಿ ಟೆಕ್ನಾಲಜಿಯನ್ನು ಜನರಿಗೆ ಪರಿಚಯಿಸುವುದು ಒಂದೇ ಅಲ್ಲದೆ ಬದಲಾಗಿ ಟೆಕ್ನಾಲಜಿ ಜನರ ಭಾಷೆಯನ್ನು ಅರ್ಥ ಮಾಡಿಕೊಂಡು ಅವರ ದೈನಂದಿನ ಜೀವನದಲ್ಲಿ ಬಳಕೆಗೆ ಬರಬೇಕು ಅನ್ನುವುದು.
2: ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರಿಗೆ ಈ ಭಾಷಾ ತಂತ್ರಜ್ಞಾನ ನೇರವಾಗಿ ಹೇಗೆ ಪ್ರಯೋಜನಕಾರಿ ಆಗಿದೆ ಅನ್ನೋದನ್ನ ಒಂದಷ್ಟು ನೈಜ ಉದಾಹರಣೆಗಳನ್ನ ನೀಡಿದ್ರೆ ಇನ್ನು ಸರಳವಾಗಿ ಅರ್ಥವಾಗುತ್ತೆ.
4: ಖಂಡಿತ. ಒಬ್ಬ ನಾಗರಿಕ ಆಧಾರ್ಗೆ ಎನ್ರೋಲ್ ಮಾಡುವಾಗ ಅವರ ಡೆಮೋಗ್ರಫಿಕ್ ಡೀಟೇಲ್ಸ್, ಹೆಸರು, ಅಡ್ರೆಸ್ ಮುಂತಾದ ವಿವರಗಳು ಇಂಗ್ಲಿಷ್ ಹಾಗೂ ಪ್ರಾದೇಶಿಕ ಭಾಷೆಗಳಲ್ಲಿ ನಮೂದಾಗಿರುತ್ತದೆ. ಆಧಾರ್ನ ಸಾಫ್ಟ್ವೇರ್ ಡೇಟಾ ಎಂಟ್ರಿ ಮತ್ತು ಟ್ರಾನ್ಸ್ಲೇಷನ್ಗಳನ್ನು ಪ್ರಾದೇಶಿಕ ಭಾಷೆಗಳಲ್ಲಿ ಮಾಡಲು ಸಪೋರ್ಟ್ ಮಾಡುತ್ತದೆ. ಇನ್ನೊಂದು ಉದಾಹರಣೆ, ಕೃಷಿ ಕ್ಷೇತ್ರದಲ್ಲಿ ಸಿಡ್ಯಾಕ್ನ ಆಗ್ರಿ ಚಾಟ್ಬಾಟ್ ಮುಖಾಂತರ ರೈತರಿಗೆ ತಮ್ಮ ಭಾಷೆಯಲ್ಲೇ ಕೃಷಿ ಸಂಬಂಧಿತ ಮಾಹಿತಿಗಳನ್ನು ನೀಡುತ್ತಿದ್ದೇವೆ.
5: ಇದರಿಂದ ಭಾಷೆಯ ಅಡೆತಡೆಯ ಬಗ್ಗೆ ಚಿಂತಿಸದೆ ವಿವಿಧ ಪ್ರದೇಶಗಳಿಗೆ ಈ ರೀತಿಯ ಪರಿಹಾರಗಳನ್ನು ವಿಸ್ತರಿಸಲು ಸಾಧ್ಯವಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಇನ್ನು ಸಿಡಾಕ್ ಬೆಂಗಳೂರು ಪರಂಪರೆ ಗಣಕೀಕರಣ ಅಂದ್ರೆ ಡಿಜಿಟಲ್ ಹೆರಿಟೇಜ್ ಕ್ಷೇತ್ರದಲ್ಲಿಯೂ ಕೂಡ ವ್ಯಾಪಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಶ್ರೋತೃಗಳಿಗೆ ಒಂದು ಪ್ರಶ್ನೆ ಕಾಡಬಹುದು, ಕಂಪ್ಯೂಟರ್ ಮತ್ತು ಕೃತಕ ಬುದ್ಧಿ ಮತ್ತೆ ಈಗಿನ ತಂತ್ರಜ್ಞಾನಗಳು, ಆದ್ರೆ ನಮ್ಮ ಭೂತಕಾಲವನ್ನ ಇದು ಹೇಗೆ ಸಂರಕ್ಷಿಸಿ ಭವಿಷ್ಯಕ್ಕೆ ಸಹಾಯ ಮಾಡಬಲ್ಲದು? ತಾಳೆಗರಿ ಹಸ್ತಪ್ರತಿಗಳು ಮತ್ತು ದೇವಾಲಯಗಳ ಶಾಸನಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ AI ಹೇಗೆ ಸಹಾಯ ಮಾಡ್ತಾ ಇದೆ ಅನ್ನೋದನ್ನ ವಿವರಿಸಬಹುದಾ?
4: ತಾಳೆಗರಿ ಹಸ್ತಪ್ರತಿಗಳು ಮತ್ತು ದೇವಾಲಯದ ಶಾಸನಗಳು ಅಮೂಲ್ಯವಾದ ನಮ್ಮ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯ ದಾಖಲೆಗಳಾಗಿವೆ. ಆದರೆ ಇವುಗಳ ಮೇಲೆ ಕಾಲದ ಪರಿಣಾಮವಾಗಿ ಅಕ್ಷರಗಳು ಮಾಸಿ ಹೋಗುವುದು, ಹಸ್ತಪ್ರತಿಗಳು ಹಾನಿಗೊಳಗಾಗುವುದು, ಹಾಗೇನೆ ಶಾಸನಗಳನ್ನು ಓದುವುದರಲ್ಲಿ ಕಷ್ಟವಾಗುವುದು, ಇಂತಹ ಕೆಲವಾರು ಸಮಸ್ಯೆಗಳು ಕಂಡುಬರುತ್ತದೆ. ಇದರ ಜೊತೆಗೆ ಗ್ರಂಥ, ಶಾರದ, ಮೋಡಿ ಮತ್ತು ನಂದಿನಾಗರಿ ಮುಂತಾದ ಕೆಲವು ಐತಿಹಾಸಿಕ ಲಿಪಿಗಳನ್ನು ಓದುವವರು ಕೆಲವರೇ ಉಳಿದುಕೊಂಡಿದ್ದಾರೆ. ಹಾಗಾದರೆ ಈ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ಹೇಗೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಇಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನದ ಮಧ್ಯೆ ಬ್ರಿಡ್ಜ್ ಆಗಿ ಉಪಯೋಗಕ್ಕೆ ಬರುತ್ತದೆ. ಸಿಡಾಕ್ ಬೆಂಗಳೂರಿನಲ್ಲಿ AI ಅನ್ನು ಬಳಸಿಕೊಂಡು ಪಾಂಡುಲಿಪಿ ಸಂಶೋಧಕ ಅಥವಾ ಮ್ಯಾನುಸ್ಕ್ರಿಪ್ಟ್ ಪ್ರೊಸೆಸಿಂಗ್ ಟೂಲ್ ಅನ್ನು ಅಭಿವೃದ್ಧಿಗೊಳಿಸಿದ್ದೇವೆ. ಇದರಲ್ಲಿ AI ಹಾಗೂ ಕಂಪ್ಯೂಟರ್ ವಿಷನ್ ಮಾಡೆಲ್ಗಳು ಹಸ್ತಪ್ರತಿಯ ಇಮೇಜ್ಗಳನ್ನು ಅನಲೈಸ್ ಮಾಡಿ ಡ್ಯಾಮೇಜ್ ಆಗಿರುವ ಭಾಗಗಳನ್ನು ಡಿಜಿಟಲಿ ಸರಿಪಡಿಸುವುದರಲ್ಲಿ ನೆರವಾಗುತ್ತಿದೆ. ತದನಂತರ ಅಕ್ಷರಗಳನ್ನು ಗುರುತಿಸಿ ಆ ಮಾಹಿತಿಯನ್ನು ಪ್ರಾದೇಶಿಕ ಭಾಷೆಯಲ್ಲಿ ಲಭ್ಯಪಡಿಸುತ್ತಿದ್ದೇವೆ. ಈ ರೀತಿಯಲ್ಲಿ ಟೆಕ್ನಾಲಜಿ ಇತಿಹಾಸ ಹಾಗೂ ಪಾರಂಪರಿಕ ದಾಖಲೆಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಮಗೆ ಸಹಾಯ ಮಾಡುತ್ತಿದೆ.
5: ಹಳೆಯ ಹಸ್ತಪ್ರತಿಗಳನ್ನ ಡಿಜಿಟಲೀಕರಣ ಮಾಡಿದ್ರೆ ಸಾಕಾಗೋದಿಲ್ವಾ? ಈ ಜ್ಞಾನ ಅನ್ವೇಷಣೆ ಪ್ರಕ್ರಿಯೆ ಯಾಕೆ ಬೇಕು?
4: ಡಿಜಿಟಲೈಸೇಷನ್ ಅನ್ನೋದು ಪ್ರಥಮ ಹೆಜ್ಜೆ ಮಾತ್ರ. ಡಿಜಿಟಲೈಸೇಷನ್ ಅಲ್ಲಿ ಛಾಯಾಚಿತ್ರ ತಗೊಂಡು ಅದನ್ನ ಸ್ಟೋರ್ ಮಾಡೋದು ಅಷ್ಟೇನೆ. ನಾಲೆಜ್ ಡಿಸ್ಕವರಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಒಂದು ಉದಾಹರಣೆ ತಗೊಳ್ಳೋಣ. ನಮ್ಮ ಹತ್ತಿರ 3 ಹಸ್ತಪ್ರತಿಗಳಿದ್ದಾವೆ ಎಂದುಕೊಳ್ಳೋಣ. ಮೊದಲನೇ ಹಸ್ತಪ್ರತಿಯಲ್ಲಿ ಒಂದು ಔಷಧೀಯ ಸಸ್ಯದ ಬಗ್ಗೆ ವಿವರಣೆ ಇದೆ. ಎರಡನೆಯ ಹಸ್ತಪ್ರತಿಯಲ್ಲಿ ಅದೇ ಸಸ್ಯವನ್ನು ಮತ್ತೊಂದು ಹೆಸರಿನಿಂದ ಉಲ್ಲೇಖಿಸಲಾಗಿದೆ. ಮೂರನೆಯ ಹಸ್ತಪ್ರತಿಯಲ್ಲಿ ಆ ಸಸ್ಯದ ಉಪಯೋಗಗಳನ್ನು ವಿವರಿಸಲಾಗಿದೆ. ಒಂದೊಂದೇ ಡಿಜಿಟೈಸ್ ಆಗಿರುವ ಹಸ್ತಪ್ರತಿಗಳನ್ನು ಬೇರೆ ಬೇರೆಯಾಗಿ ನೋಡಿದಾಗ ಪ್ರತ್ಯೇಕವಾದ ಮಾಹಿತಿ ಲಭ್ಯವಾಗುತ್ತೆ. ಅವುಗಳನ್ನು ಕನೆಕ್ಟ್ ಮಾಡಿ ನೋಡಿದಾಗ ಆ ಸಸ್ಯವನ್ನು ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಕಲೆ ಹಾಕಲು ಸಾಧ್ಯವಾಗುತ್ತದೆ. ಈಗ ಪ್ರಶ್ನೆ, ಈ ಹಸ್ತಪ್ರತಿಗಳಿಂದ ಏನನ್ನು ಅರ್ಥ ಮಾಡಿಕೊಳ್ಳಬಹುದು ಎನ್ನುವುದಕ್ಕೆ ಬದಲಾಗುತ್ತದೆ. ಈ ಪ್ರೋಸೆಸ್ ಅನ್ನು ನಾಲೆಜ್ ಡಿಸ್ಕವರಿ ಎಂದು ಕರೀತಾರೆ. ಉದಾಹರಣೆಗೆ, ಕೃಷಿ ಕ್ಷೇತ್ರದಲ್ಲಿ ಪುರಾತನ ಪದ್ಧತಿಗಳ ದಾಖಲೆ, ವೃಕ್ಷಾಯುರ್ವೇದ, ಕಾಶಪೀಯ ಕೃಷಿ ಪದ್ಧತಿ ಮತ್ತು ಬೃಹತ್ ಸಂಹಿತ ಹಸ್ತಪ್ರತಿಗಳಲ್ಲಿ ನೋಡಬಹುದು. ಹಸ್ತಪ್ರತಿಗಳಿಂದ ನಾಲೆಜ್ ಡಿಸ್ಕವರಿ ಮಾಡಿ ಸಂಶೋಧಕರು ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಸಸ್ಟೈನಬಲ್ ಫಾರ್ಮಿಂಗ್ ಅಲ್ಲಿ ಉಪಯೋಗಿಸಬಹುದು.
5: ಒಟ್ಟಾರೆಯಾಗಿ ಸಂಶೋಧಕರು ಈ ಪಠ್ಯಗಳನ್ನ ಅಧ್ಯಯನ ಮಾಡಿ ಮಣ್ಣು, ಬೀಜಗಳು, ನೀರಾವರಿ ಮತ್ತು ಸಸ್ಯಗಳ ಆರೈಕೆಗೆ ಸಂಬಂಧಿಸಿದ ಮಾರ್ಗದರ್ಶನವನ್ನ ಪರಸ್ಪರ ಸಂಪರ್ಕಿಸ್ತಾ ಇದ್ದಾರೆ. ನೈಸರ್ಗಿಕ ಗೊಬ್ಬರ, ಕೀಟ ನಿಯಂತ್ರಣ ಮತ್ತು ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದ ಕೆಲವು ವಿಧಾನಗಳನ್ನ ಗುರುತಿಸೋದಿಕ್ಕೆ ಸಾಧ್ಯವಾಗಬಹುದೇನೋ? ಇದರಿಂದ ವೈಜ್ಞಾನಿಕವಾಗಿ ಪರಿಶೀಲಿಸಿದ ನಂತರ ಇಂತಹ ಜ್ಞಾನ ಸುಸ್ಥಿರ ಕೃಷಿಗೆ ಸಹಕಾರಿಯಾಗತ್ತೆ ಅನ್ನೋ ನಿರೀಕ್ಷೆಯನ್ನ, ಒಂದು ಆಶಾದಾಯಕ ಮಾಹಿತಿಯನ್ನ ಇದರಿಂದ ತಿಳ್ಕೋಬಹುದು. ಹೀಗಾಗಿ ನಮ್ಮ ಪರಂಪರೆಯ ಜ್ಞಾನ ಹಸ್ತಪ್ರತಿಗಳ ರೂಪದಲ್ಲಿ ಸಂರಕ್ಷಿಸಲ್ಪಡ್ತಾ ಇದೆ. ಹಾಗೆಯೇ ಆ ಜ್ಞಾನವನ್ನು ಆಧುನಿಕ ತಂತ್ರಜ್ಞಾನಗಳ ಸಹಾಯದಿಂದ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಈ ದಿಕ್ಕಿನಲ್ಲಿ ಸಿಡಾಕ್ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು ಇದರಿಂದ ತಿಳಿದು ಬರ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಮೇಡಮ್. ಪ್ರಾಚೀನ ದೇವಾಲಯಗಳ ಶಿಲ್ಪಗಳು ಮತ್ತು ವಾಸ್ತುಶಿಲ್ಪ ಪರಂಪರೆಯನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೆ, ಹಾಗೆಯೇ ಸಂರಕ್ಷಿಸೋ

0: ಅದಕ್ಕೆ ಎಐ ಸಹಾಯ ಒಂದು ಉದಾಹರಣೆ ಮೂಲಕ ತಿಳಿಸಬಹುದಾ?
1: ಅನೇಕ ದೇವಾಲಯಗಳಲ್ಲಿ ಕಾಣಿಸುವ ಶಿಲಾಬಾಲಿಕೆಯರನ್ನು ಉದಾಹರಣೆಯಾಗಿ ತಗೊಳ್ಳೋಣ. ಶತಮಾನಗಳಿಂದ ಹವಾಮಾನ ಮತ್ತು ಇತರ ಪರಿಸರ ಸಂಬಂಧಿತ ಪರಿಣಾಮಗಳಿಗೆ ಸಿಲುಕಿ ಅವುಗಳ ಆಭರಣಗಳು, ಮುಖಭಾವಗಳು, ಭಂಗಿಗಳು ಮತ್ತು ವಸ್ತ್ರಗಳ ಸೂಕ್ಷ್ಮ ವಿವರಗಳು ಹಾನಿಗೊಳಗಾಗಿರಬಹುದು. ಎಐ ಛಾಯಾಚಿತ್ರ ಮತ್ತು 3D ಸ್ಕ್ಯಾನ್ಗಳನ್ನು ಅನಲೈಸ್ ಮಾಡಿ ಶಿಲ್ಪಗಳ ಸೂಕ್ಷ್ಮ ವಿವರಗಳನ್ನು ಗುರುತಿಸುತ್ತದೆ. ದಾಖಲಾಗಿರುವ ಇತರ ಶಿಲ್ಪಗಳ ಜೊತೆ ಹೋಲಿಸಿ ಡ್ಯಾಮೇಜ್ ಆದ ಭಾಗಗಳನ್ನು ಡಿಜಿಟಲಿ ರೀಕನ್ಸ್ಟ್ರಕ್ಟ್ ಮಾಡಬಹುದು. ಅದೇ ರೀತಿ ಈ ಶಿಲ್ಪಗಳು ಯಾವ ಕಾಲಘಟ್ಟಕ್ಕೆ, ಶಿಲ್ಪಶೈಲಿಗೆ, ನೃತ್ಯ ರೂಪಕ್ಕೆ ಸೇರಿದ್ದು ಎಂದು ಸಂಶೋಧಕರು ತಿಳಿದುಕೊಂಡು ಕಾಲಾನುಕ್ರಮದ ಬೆಳವಣಿಗೆಯನ್ನು ಅಧ್ಯಯನ ಮಾಡಬಹುದು.
0: ಇದರಿಂದ ಮೂಲ ಸ್ಮಾರಕಕ್ಕೆ ಯಾವುದೇ ಬದಲಾವಣೆ ಮಾಡದೆ ಅದರ ಮೂಲ ಲಕ್ಷಣಗಳನ್ನ ಅಧ್ಯಯನ ಮಾಡೋದಿಕ್ಕೆ ಮತ್ತು ಸಂರಕ್ಷಿಸೋದಿಕ್ಕೆ ಇದು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಇನ್ನು ಇಂಡಿಯನ್ ಹೆರಿಟೇಜ್ ಮತ್ತು ಲ್ಯಾಂಗ್ವೇಜ್ ಕಂಪ್ಯೂಟಿಂಗ್ ಪಯಣ ತುಂಬಾ ಸೋಜಿಗ ಅನಿಸ್ತಾ ಇದೆ. ಈ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ನಮ್ಮ ಕೇಳುಗರಲ್ಲಿ ವಿದ್ಯಾರ್ಥಿಗಳಾಗಿರಬಹುದು ಅಥವಾ ಆಸಕ್ತ ನಾಗರಿಕರಾಗಿರಬಹುದು, ಈ ಕಾರ್ಯದಲ್ಲಿ ಕೈ ಜೋಡಿಸಬಹುದಾ?
1: ಸಿಡ್ಯಾಕ್ ಹಲವಾರು ಸೆಮಿನಾರ್ ಮತ್ತು ವರ್ಕ್ಶಾಪ್ಗಳ ಮುಖಾಂತರ ಜನರನ್ನು ತಲುಪುತ್ತಿದೆ. ಹಾಗಾಗಿ ನಾವು ನ್ಯಾಷನಲ್ ಸಂಸ್ಕೃತ್ ಯೂನಿವರ್ಸಿಟಿ ತಿರುಪತಿ, ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬೆಂಗಳೂರು, ಸಂಸ್ಕೃತಿ ಫೌಂಡೇಶನ್ ಮೈಸೂರು, ಎಸ್ ವ್ಯಾಸ ಯೂನಿವರ್ಸಿಟಿ ಬೆಂಗಳೂರು ಮತ್ತು ಬೇರೆ ಇಂತಹ ಯೂನಿವರ್ಸಿಟಿಗಳ ಜೊತೆಗೆ ತಾಕ್ಷ್ಯ, ಇದು ವಿದ್ವಾಂಸರು ಉಪನ್ಯಾಸ ಮಾಡಿದ ಕಂಟೆಂಟ್ ಅನ್ನು ರೆಕಾರ್ಡ್ ಮಾಡಿ ಎನ್ಪಿಟಲ್ ಎಂಬುವ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡುವಂತಹ ಪ್ರಾಜೆಕ್ಟ್, ಹಾಗೆಯೇ ವಾಗಾಕ್ಷರ ಸಂಸ್ಕೃತ್ ಸ್ಪೀಚ್ ಟು ಟೆಕ್ಸ್ಟ್ ಇಂತಹ ಪ್ರಾಜೆಕ್ಟ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಅದರ ಜೊತೆಗೆ ಜನಸಾಮಾನ್ಯರು ನಮ್ಮ ಕೆಲಸದಲ್ಲಿ ಭಾಗಿಯಾಗಬಹುದು. ಅದು ಹೇಗೆಂದರೆ, ತಮ್ಮ ಊರಿನಲ್ಲಿ ಯಾವುದಾದರೂ ಶಿಲಾಶಾಸನಗಳು ಅಥವಾ ಹಸ್ತಪ್ರತಿಗಳು ಕಂಡುಬಂದರೆ ಅವುಗಳ ಫೋಟೋವನ್ನು ತೆಗೆದು ನಮ್ಮ ಕ್ರೌಡ್ ಸೋರ್ಸಿಂಗ್ ಪ್ಲಾಟ್ಫಾರ್ಮ್ಗೆ ಅಪ್ಲೋಡ್ ಮಾಡಿದರೆ ಇದರಿಂದ ನಮ್ಮ ಎಐ ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಸಹಾಯವಾಗುತ್ತದೆ.
0: ಸಾಮಾನ್ಯ ಜನರು ವೇದ ಪಠ್ಯಗಳನ್ನು ಸುಲಭವಾಗಿ ಕಲಿಯೋದಕ್ಕೆ ಮತ್ತೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುವ ಧ್ವನಿ ಆಧಾರಿತ ಮೊಬೈಲ್ ಆಪ್ ಅನ್ನ ಕೂಡ ಅಭಿವೃದ್ಧಿಪಡಿಸಿದ್ದಾರೆ ಸಿಡ್ಯಾಕ್ನವರು. ಸಂಸ್ಕೃತ ಕಲಿಯಲು ಆಸಕ್ತಿ ಹೊಂದಿರುವಂತಹ ವಿದ್ಯಾರ್ಥಿಗಳು ಈ ಮೊಬೈಲ್ ಆಪ್ ಬಳಸಿ ಶ್ಲೋಕಗಳನ್ನ ಪಠಿಸಬಹುದು, ಅರ್ಥವನ್ನ ತಿಳಿದುಕೊಳ್ಳಬಹುದು. ವಾವ್, ಸೂಪರ್ಬ್, ಎಂತ ಅದ್ಭುತ ಪಯಣ ಮೇಡಮ್. ಕೇಳಿದ್ರಲ್ಲ ಶ್ರೋತೃಗಳೇ, ಈಗ ತಂತ್ರಜ್ಞಾನ ಅಂದ್ರೆ ನೀವು ಭಯಪಡಬೇಕಾಗಿಲ್ಲ. ತಂತ್ರಜ್ಞಾನ ನಮ್ಮೆಲ್ಲರದ್ದು, ಅದು ನಮ್ಮ ಭಾಷೆಯಲ್ಲೇ ಮಾತನಾಡುತ್ತೆ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಇಷ್ಟೆಲ್ಲ ಉಪಯುಕ್ತ ಮಾಹಿತಿಯನ್ನ ನಮಗೆ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್ ವತ್ಸಲ ಅವರೇ.
1: ಥ್ಯಾಂಕ್ ಯು ಮೇಡಮ್.
2: ಭಾಷಾ ಗಣಕೀಕರಣ ಮತ್ತು ಪರಂಪರೆಯ ಸಂರಕ್ಷಣೆ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ವತ್ಸಲ ಹೆಚ್, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆ

0: ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸಮಯ 8:49 ಆಗ್ತಾ ಇದೆ. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ರೂಪಕ್ಕಿಂತ ಗುಣ ಮುಖ್ಯ ಅಂತ ಹೇಳ್ತಾ ಅಂದವಾಗಿರೋದನ್ನ ನಿರಾಕರಿಸಬೇಕು ಅಂತ ಏನೂ ಇಲ್ಲ. ಯಾಕಂದ್ರೆ ಎಷ್ಟೊಂದ್ಸಲ ನಾವು ಬಾಹ್ಯ ಸೌಂದರ್ಯಕ್ಕೆ ತುಂಬ ಮನ್ನಣೆ ಕೊಡ್ತೀವಿ, ಆದರೆ ನಮ್ಮ ಆಂತರಿಕ ಸೌಂದರ್ಯನ ನಾವು ನೋಡೋಕ್ಕೆ ಹೋಗಿರಲ್ಲ. ಸಮಾಜ ಅಂದವಾಗಿರೋದನ್ನ ಆರಾಧಿಸುತ್ತೆ, ಹೌದು, ಆದರೆ ಎಲ್ರಿಗೂ ನಾವು ಇಷ್ಟ ಆಗಬೇಕು ಅಂದರೆ ಏನು ಮಾಡಬೇಕು? ಒಳ್ಳೆ ವ್ಯಕ್ತಿತ್ವನ ನಾವು ರೂಪಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮನ್ನ ಎಲ್ಲರೂ ಇಷ್ಟಪಡ್ತಾರೆ ಕಣ್ರಿ. ಹಲೋ ಕರ್ನಾಟಕದಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಾಧು ಚೈತ್ರ, ಕೇಳ್ತಾ ಇರಿ ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ನಮ್ಮಲ್ಲಿರೋ ಅಂದ ಚಂದ ಅನ್ನೋದೇನಿರುತ್ತೆ, ಅದು ಒಂದು ಕಾಲದ ಮಿತಿಯೊಳಗೆ ಇರುತ್ತೆ. ಮನುಷ್ಯನ ಅಥವಾ ಒಂದು ಮನೆ ಕಟ್ಟಿರ್ತೀವಿ ಅಂದರೆ ಅದ್ರ ಅಂದ ಕಾಲ ಕಳೀತಾ ಇದ್ದಂಗೆ ಹಾಳಾಗ್ತಾ ಬರುತ್ತೆ. ಆದರೆ ಮನಸ್ಸಿನ ಅಂದ ಜೀವನ ಪರ್ಯಂತ ನಮ್ಮನ್ನು ಕಾಪಾಡುತ್ತೆ. ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದನ್ನು ನಾವು ಅರ್ಥಕೊಂಡಿರಬೇಕು ಅಷ್ಟೇ. ಸಮಯ 8:57 ಆಗಿದೆ. ನೀವು ಕೇಳ್ತಾ ಇರೋದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಮತ್ತೆ 9:00 ಭೇಟಿಯಾಗೋಣ. ಹಲೋ ಕರ್ನಾಟಕದಲ್ಲಿ ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸರಿಯಾಗಿ 9:05 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಸಖತ್ ಸಾಂಗ್ಸ್ಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಜೈತ್ರಾ.

ಚಿತ್ರಲೇಖ ಒರಿಸ್ಸಾದಿಂದ ಸಂದೇಶವನ್ನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಶ್ರೀಧರ್ ಪದ್ಮ ಪನ್ನಗ ಅನಂತಕುಮಾರ್ ಮತ್ತೆ ಅವ್ರ ಜೊತೆಗೆ ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಇವರು ಸಂದೇಶನ ಕಳಿಸಿದವರು. ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಗೇನಹಳ್ಳಿಯಿಂದ. ಮತ್ತೆ ಹೆಚ್ ಬಿ ಜಯರಾಮ್ ಪ್ರಶಾಂತಿ ರಾಜಾಜಿನಗರದಿಂದ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಮತ್ತೆ ಅವರ ಜೊತೆಗೆ ಪ್ರಸಾದ್ ಕೆಸರಮಡು ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು ನಮ್ಮ ಹಾಡು ಕೇಳಿಸಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗಾಗಿ ಈ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲು 101.3.

9:14 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಕೆರೆ ಸರೋವರ ಇದೆಲ್ಲನೂ ನಿಜವಾಗ್ಲೂ ಮುಖ್ಯನಾ ನಮಗೆ ಅಂತ ಅಂದರೆ ಖಂಡಿತವಾಗ್ಲೂ ಹೌದು. ಯಾಕೆ ಮುಖ್ಯ ಅಂತ ಇವತ್ತು ನಾನು ನೀವು ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಮಕ್ಕಳು ತಿಳ್ಕೊಳ್ಬೇಕಾಗಿರೋದು ತುಂಬ ಮುಖ್ಯವಾಗಿರೋ ವಿಷಯ. ಈ ದೊಡ್ಡ ಸುಸಜ್ಜಿತವಾದ ನಗರಗಳಲ್ಲಿ ಕೆರೆಗಳು ಇಷ್ಟೊಂದು ಇದ್ವು ಅಂತ ಕೇಳಿರ್ತೀವಿ. ನಾವು ಬೆಂಗಳೂರಲ್ಲೇ ತಗೊಂಡಾಗ ಎಷ್ಟೊಂದು ಇವಾಗಿನ ಮನೆಗಳಿರಬಹುದು ಅಥವಾ ಪಾರ್ಕ್ಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳು ಎದ್ದಿರೋ ಜಾಗದಲ್ಲೆಲ್ಲ ಇಲ್ಲಿ ಕೆರೆ ಇತ್ತು, ಇಲ್ಲಿ ದೊಡ್ಡ ಸರೋವರ ಇತ್ತು ಅಂತೆಲ್ಲ ಮಾತಾಡಿದ್ದ ಕೇಳಿರ್ತೀವಿ. ಆದರೆ ನಾವು ನೋಡಿರಲ್ಲ, ನಮ್ಮ ಹಿಂದಿನವರು ನೋಡಿ ಹೇಳಿದಂತಹ ನೆನಪುಗಳು ನಮ್ಮ ಜೊತೆಲಿರುತ್ತೆ. ಸಣ್ಣ ವಯಸ್ಸಲ್ಲಿ ಕೆಲವೊಂದು ಕೆರೆಗಳನ್ನು ನೋಡಿದ ನೆನಪು ಕೂಡ ಬೆಂಗಳೂರಲ್ಲಿರುತ್ತೆ. ಈಗ ನಮಗೆ ಆ ಹೆಸರಿನಲ್ಲೇ ಆ ಏರಿಯಾಗಳು ಪ್ರಸಿದ್ಧಿ ಆಗಿರೋದನ್ನು ಕೂಡ ನೋಡಬಹುದು. ಉದಾಹರಣೆಗೆ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಇರಬಹುದು. ಅಂಥ ಪ್ರದೇಶಗಳಲ್ಲಿ ಎಷ್ಟು ಕೆರೆಗಳಿದ್ವು, ಏನಾಗಿದ್ವು ಅಂತ ಕೂಡ ಮಕ್ಕಳು ತಿಳ್ಕೊಳ್ಬಹುದು. ನಗರ ಪ್ರದೇಶಗಳಿಗೆ ಮಳೆ ಜೊತೆಗೆ ಮಳೆಗೆ ಸಂಬಂಧಪಟ್ಟಂತೆ ಎಷ್ಟೊಂದು ಕಥೆಗಳು ಈ ಕೆರೆಗಳ ಜೊತೆಯಲ್ಲಿ ಇರುತ್ತೆ ಅನ್ನೋದು ನಮಗೆ ಗೊತ್ತೇ ಇರಲ್ಲ.

ಬೆಂಗಳೂರಿನ ಈ ಅಂತರ್ಜಲ ಏನಿದೆಯಲ್ಲ, ಆ ಅಂತರ್ಜಲ ನಿಂತಿರೋದೇ ಈ ಸರೋವರಗಳು ಕೆರೆಗಳ ಮೇಲೆ ಅಂತ ಹೇಳಬಹುದು. ಕೆರೆಗಳ ಬಗ್ಗೆ ನಿಮಗೂ ಒಂದಿಷ್ಟು ವಿಷಯ ಗೊತ್ತಿದೆ, ಅದರಲ್ಲೂ ಬೆಂಗಳೂರಿನ ಕೆರೆಗಳ ಬಗ್ಗೆ ನಿಮಗೆ ಮಾಹಿತಿ ಇದೆ ಅನ್ನೋದಾದರೆ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾರ್ಡ್ಲಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವ್ರ ಜೊತೆಗೆ ನಾಗರತ್ನ ರಾಜಾಜಿನಗರದಿಂದ ಬಿಂದು ಪ್ರಕಾಶ್ ಅವರ ಸಂದೇಶ ಕೂಡ ತಲುಪಿದೆ. ಮತ್ತು ನಮಗೋಸ್ಕರ ಒಂದು ಹಾಡನ್ನು ಕೇಳಿಸಿ ಅಂತ ಕೇಳ್ತಾ ಇರೋರು ಸಂಜಯ್ ಕುಮಾರ್ ಕೋಟೆ. ಮತ್ತು ಹಂಪಿನಗರ ಬೆಂಗಳೂರಿಂದ ಶರತ್ ಬಿಡೆಯವರ ಸಂದೇಶ ತಲುಪಿದೆ, ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಿತೇಂದ್ರ ದಾಸ್ ಅಸ್ಸಾಮಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಮತ್ತು ವೆಂಕಟೇಶ್ ಕಬಾಡಿಯವರು ಬಿನಿಪೇಟೆಯಿಂದ ಸಂದೇಶನ ಕಳಿಸಿದ್ದಾರೆ. ಪಂಜಯ್ಯನಹಟ್ಟಿ ಗ್ರಾಮ ಭರಮಸಾಗರ ಚಿತ್ರದುರ್ಗದಿಂದ ಸಂದೇಶನ ಕಳಿಸಿದ್ದಾರೆ. ಸವಿತಾಬಾಯ್ ಅರ್ಜುನ್ ನಾಯಕ್ ಅವರು ಮಾಲಿಂಗಪುರದಿಂದ ಐನುದ್ದೀನ್ ಬನಹಟ್ಟಿಯವರ ಸಂದೇಶ ತಲುಪಿದೆ. ಜೊತೆಗೆ ಒಂದು ಹಾಡು ನಮಗೋಸ್ಕರ ಕೇಳಿಸ್ರಿ ಕಾಯ್ತಾ ಇದ್ದೀವಿ ಅಂತ ಸಂತೋಷ್ ಧೂಪದಾಳ ಅವರ ಸಂದೇಶ ಕೂಡ ತಲುಪಿದೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡು ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಗಂಟೆ 25 ನಿಮಿಷಗಳು ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಕೆರೆ ಸರೋವರಗಳ ದಿನ ಇವತ್ತು. ವಿಶಿಷ್ಟವಾಗಿ ಬೆಂಗಳೂರಿನ ಕೆರೆ ಸರೋವರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಗಾರ್ಡನ್ ಸಿಟಿ ಅನ್ನೋ ಈ ಗಾರ್ಡನ್ ಸಿಟಿಗೆ ಯಾಕೆ ಗಾರ್ಡನ್ ಸಿಟಿ ಅಂತ ಹೆಸರು ಬಂತು, ಅದು ಬರೋಕೆ ಕಾರಣ ಏನು ಅಂತ ಅಂದ್ರೆ, ಬೆಂಗಳೂರಿನ ಇಡೀ ನಗರದಲ್ಲಿ ಬೇಕಾದಷ್ಟು ಮರಗಿಡಗಳು ಹಸಿರು ಹೊನ್ನು ಇತ್ತು ಅನ್ನೋದು. ಆದರೆ ಈ ಹಸಿರಿಗೆ ಕಾರಣ ಬೆಂಗಳೂರಿನ ಅಂತರ್ಜಲ ಅನ್ನೋದು ನಮಗೆ ಗೊತ್ತಿರುವಂತಹ ವಿಷಯ. ಆ ಅಂತರ್ಜಲಕ್ಕೆ ಕಾರಣ ಏನು ಅಂದರೆ, ಅಂತರ್ಜಲ ಹುಟ್ಟಿದ್ದು ಈ ಕೆರೆ ಸರೋವರಗಳ ಕಾರಣದಿಂದ. ಕೆರೆ ಸರೋವರಗಳು ಸಿಹಿ ನೀರಿನ ಬುಗ್ಗೆ ಅಂತ ಹೇಳ್ಬಹುದು. ಹಿಂದಿನ ಕಾಲದಲ್ಲಿ ಬಟ್ಟೆ ಒಗೆಯೋಕ್ಕೂ ಇದನ್ನು ಉಪಯೋಗಿಸ್ತಾ ಇದ್ರು ಅಂತ ಹೇಳ್ತಾರೆ, ಜೊತೆಗೆ ಕುಡಿಯೋಕ್ಕೂ ಕೂಡ ಉಪಯೋಗಿಸ್ತಾ ಇದ್ರು. ಇವತ್ತು ನಾವು ಎಂಥ ಒಳ್ಳೆ ನೀರನ್ನೇ ಕುಡಿದ್ರೂ ನಮಗೆ ಹುಷಾರ್ ತಪ್ಪದು ಅಥವಾ ಕಾಯಿಲೆ ಕಸಲೆ ಬರೋದು ತಪ್ಪಿದ್ದಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಆ ಸಿಹಿ ನೀರಿನ ಬುಗ್ಗೆ ಏನಿತ್ತಲ್ಲ, ಅದನ್ನ ಅಲ್ಲಿಂದ ಹಾಗೆ ತಗೊಂಡು ಕುಡ್ದಾಗ್ಲೂ ಅವ್ರಿಗೆ ಏನು ಆಗ್ತಾ ಇರ್ಲಿಲ್ವಂತೆ. ಮಕ್ಕಳು ಸರೋವರದ ಸುತ್ತಲೂ ವಾಸಿಸುವಂತಹ ನರಿಗಳು, ಹದ್ದುಗಳು ಮತ್ತೆ ಬೇರೆ ಜೀವಿಗಳನ್ನ ನೋಡ್ತಾರೆ ಈ ಸರೋವರಗಳು ಅಥವಾ ಕೆರೆಗಳು ಇದ್ರೆ. ಅದೇ ಟೈಮಲ್ಲಿ ಅದರ ಸಸ್ಯಗಳೇನಿರತ್ತಲ್ಲ, ಸಸ್ಯಗಳು ಮತ್ತೆ ಆ ನೈಸರ್ಗಿಕ ಪರಿಸರನು ಕೂಡ ಮಕ್ಕಳು ಕಾಣಬಹುದು, ಜೊತೆಲಿ ದೊಡ್ಡವರು ಕೂಡ ಅದನ್ನ ಎಂಜಾಯ್ ಮಾಡಬಹುದು. ಸರೋವರಗಳು ಕೆರೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ನಮ್ಮ ಈ ಸಖತ್ ಸಾಂಗ್ಸ್ ಸಮಯದಲ್ಲಿ. ಸಖತ್ ಸಾಂಗ್ಸ್ ಅಲ್ಲಿ ನಿಮಗೂ ಕೂಡ ಇಷ್ಟ ಆಗಿರೋ ಸಾಕಷ್ಟು ಹಾಡುಗಳು ಮೂಡಿ ಬರ್ತಾ ಇದೆ ಅಂತ ನಮಗೆ ಗೊತ್ತಿದೆ. ಹೆಚ್ ವಿ ಯೋಗ ನರಸಿಂಹನ್ ಶುಭೋದಯ ಅಂತ ಹೇಳ್ತಾ ಇದ್ರೆ, ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ ಅಂತ ಯಾರು ಇವರು, ಬೊಬಾ ವೆಂಕಟೇಶ್ ಅವರು, ಗಗನ್, ಸುಶ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತಾ ಅವರ ಸಂದೇಶ ತಲುಪಿದೆ. ಜೊತೆಗೆ ಒಂದು ಹಾಡು ನಮಗೋಸ್ಕರ ಅಂತ ಗಿರೀಶ್ ಮಂಜುಳಾ ದಾವಣಗೆರೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದಾರೆ. ಅನಂತ್ ವಿಠಲಾಪುರದಿಂದ, ಯು ಹರೀಶ್ ಕುಮಾರ್, ಸ್ವರ್ಣ ಹರೀಶ್ ಕುಮಾರ್ ಜೆ ಪಿ ನಗರದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದಾರೆ, ಸರೋವರಗಳ ಮಹತ್ವ ತುಂಬ. ಸಿಹಿ ನೀರಿನ ಸರಬರಾಜ್ ಆಗುತ್ತೆ. ಭೂಮಿ ಮೇಲಿನ ಸುಮಾರು 90% ಶುದ್ಧ ನೀರನ್ನ ಸರೋವರಗಳು ಹಿಡಿದಿಟ್ಕೊಳ್ತವೆ ಅಂತ ಹೇಳ್ತಾ ಇದಾರೆ. ಅವು ಶ್ರೀಮಂತ ಪರಿಸರ ವ್ಯವಸ್ಥೆಗಳು ಮತ್ತು ವೈವಿಧ್ಯಮಯ ಜಲಚರ ಪ್ರಭೇದಗಳನ್ನ ಬೆಂಬಲಿಸುತ್ತವೆ. ಜೊತೆಗೆ ಹವಾಮಾನ ನಿಯಂತ್ರಣ ಕೂಡ ಮಾಡುತ್ತೆ. ಇವು ಇಂಗಾಲವನ್ನ ಸಂಗ್ರಹಿಸೋಕೆ ಮತ್ತೆ ಹೆಚ್ಚುವರಿ ಪ್ರವಾಹದ ನೀರನ್ನ ಹೀರ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಅಂತ ಅನಿಲ್ ಗ್ರಾಮ ಪುರೋಹಿತ್ ಬಿಟಿಎಂ ಲೇಔಟ್ ಇಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ಧನ್ಯವಾದಗಳು ನಿಮ್ಮ ಮಾಹಿತಿಗೆ ಅಂತ ಹೇಳ್ತಾ ಮುಂದಿನ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧ ಗಾನದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
2: ಜೊತೆಯಲ್ಲಿ ನೀ ಬಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ,
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು.

0: ಸಖತ್ ಸಾಂಗು
1: ಪ್ರತಿದಿನ ಬೆಳಗ್ಗೆ 9ಕ್ಕೆ ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
2: ಎಲ್ಲಿರಲಿ ಹೇಗಿರಲಿ ನನ್ನನಗೂ ನಿನಗಿರಲಿ.
3: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಗ್ರಾಮೀಣ ಬದುಕಿಗೆ ಸಚೇತನವಾಗಿರೋ ಜಲ ಸಮೃದ್ಧಿಯ ತುಂಬಿದ ಕೊಡ ಕೆರೆಗಳು, ಊರಿಗೊಂದು ಕೆರೆ, ಕೆರೆಗೊಂದು ಕಟ್ಟೆ, ಕಟ್ಟೆ ಮೇಲೆ ನೋಟ ಸೆಳೆಯೋ ಕಂಗಳು, ಇವೆಲ್ಲ ಇರಬೇಕಲ್ವೇನ್ರಿ ಅಂತ ಭೂಪ ವೆಂಕಟೇಶ್ ಅವರು ಹೇಳ್ತಿದ್ದಾರೆ. ಮಂಜುಳಾ ಮುನಿಯಪ್ಪ ಪಂದ್ರಪಾಳ್ಯದಿಂದ, ಗಾನಸಿಂಹ ಪಟ್ಟಸೋಮನಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ನಮಸ್ತೆ, ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಚಿದಾನಂದ ಅವರು ಟಿವಿ ಸರ್ಕಲ್ನಿಂದ, ಇಂಡಿ ತಾಲೂಕಿನ ಹಿಂಗಣೆಯಿಂದ ಚಿದಾನಂದ ಪತ್ತಾರ್ ಅವರು, ಆನಂದ್ ಮತ್ತೆ ಅರುಣಾ ಮೈತ್ರಿ ಜೆಸಿ ನಗರ್ರಿಂದ ಸಂದೇಶನ ಕಳಿಸಿದ್ದಾರೆ. ಮಹೇಶ್ ಹೊಸೂರಿಂದ ಜೊತೆಗೆ ಒಂದು ಹಾಡು ನಮಗೋಸ್ಕರ ಅಂತ, ಕುಮಾರಿ ಗೋವರ್ಧನ್, ಎನ್ಜಿ ಬಸವರಾಜ್, ಅನ್ನಪೂರ್ಣ ಜೊತೆಗೆ ನಂಬರ್ ಎಂಡಿಂಗ್ ವಿತ್ 8642, ಅನಂತ್ ಅನಿತಾ ಅನಂತರಾಜು, ರಾಣಿಬೆನ್ನೂರಿಂದ ರೇಖಾ ಸವಣೂರು, ಕೆರೆಗಳು ಜೀವ ಸಂಕುಲದ ಮೂಲಗಳು, ಒಂದು ಕಾಲದಲ್ಲಿ 100ಕ್ಕೂ ಅಧಿಕ ಕೆರೆಗಳು ಇತ್ತು ಬೆಂಗಳೂರಲ್ಲಿ, ಆದರೆ ಇವತ್ತು ಮನುಷ್ಯನ ಸ್ವಾರ್ಥದಿಂದ ಕೆರೆಗಳ ಮೂಲವೆಲ್ಲ ಬತ್ತು ಹೋಗಿ ಕೆಲವೇ ಕೆಲವು ಕೆರೆಗಳು ಉಳ್ಕೊಂಡಿದೆ. ಎಲ್ರಿ, ಕನಿಷ್ಠ ಅವುಗಳನ್ನಾದರೂ ಅಭಿವೃದ್ಧಿಪಡಿಸಿ ಬೆಳೆಸಿ ಗಿಡಮರಗಳನ್ನು ನಡೆಸಿ ನಾಗರಿಕ ಸಮಾಜವನ್ನ ಸೃಷ್ಟಿ ಮಾಡೋ ಜವಾಬ್ದಾರಿ ನಮ್ಮದಾಗಬೇಕು. ಪ್ರಕೃತಿದತ್ತ ಸಮಾಜದಲ್ಲಿನ ಬದುಕು ನಮಗಾಗಿ ಉಳಿಬೇಕು ಅಂತ ನಾಗೇಶ್ ಕುಮಾರ್ ಚಂದಾಪುರ ಜಯಲಕ್ಷ್ಮಿ ಅವರು ಸಂದೇಶನ ಕಳಿಸಿ ಹೇಳ್ತಿದ್ದಾರೆ. ಮತ್ತೆ ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ ಒಂದು ಹಾಡು ನಮಗೋಸ್ಕರ ಅಂತ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಶ್ರುತಿ ಮಂಜುನಾಥ್ ಬಸವನಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಮುಧೋಳ ತಾಲೂಕಿನ ಅಕ್ಕಿಮರಡಿ ವಿಠಲ ಕುಂಬಾರ, ಮತ್ತೆ ಒಂದು ಹಾಡು ನಮಗೋಸ್ಕರ ಅಂತ ಕೆಂಗೇರಿಯಿಂದ ಹೆಮ್ಮಿಗಪುರ ರವೀಂದ್ರ ಅವರು, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನ, ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಕೇಳ್ತಾ ಇದ್ದಾರೆ. ಮಲ್ಲೇಶ್ವರಂಿಂದ ಸಂಪತ್ ಲಕ್ಷ್ಮಿಯವರ ಸಂದೇಶ ಕೂಡ ತಲುಪಿದೆ. ಖಂಡಿತ ನಿಮ್ಮೆಲ್ಲರಿಗಾಗಿ ಹಾಡುಗಳು ಮೂಡಿ ಬರುತ್ತೆ. ಏಕಾಏಕಿಯಾಗಿ ಮಳೆಗಾಲ ಬಂದು ಸಿಕ್ಕಾಪಟ್ಟೆ ಪ್ರವಾಹ ಬರಗಾಲ ಎಲ್ಲ ಶುರುವಾಗ್ಬಿಟ್ರೆ ಆ ಪ್ರವಾಹದ ನೀರನ್ನು ಹಿಡಿದಿಟ್ಕೊಂಡು ಬರಗಾಲದ ಸಮಯದಲ್ಲಿ ಜನರಿಗೆ ಉಪಯೋಗ ಆಗೋದೇ ಸರೋವರಗಳು. ಸರೋವರಗಳು ಊರಿನ ಆ ಪ್ರದೇಶದ ಜೀವನಾಡಿಗಳು ಅಂತಾನೆ ಹೇಳಬಹುದು. ಅವು ಚಂಡಮಾರುತದ ನೀರನ್ನು ಕೂಡ ಹೀರ್ಕೊಳ್ತವೆ, ಅಂತರ್ಜಲವನ್ನ ಮರುಪೂರ್ಣ ಕೂಡ ಗೊಳಿಸುತ್ತೆ. ಸಮಯ 9:43. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಖತ್ ಸಾಂಗ್ಸ್ ನೀವು ಕೇಳ್ತಾ ಇದ್ದೀರಾ.

ಸಮಯ 9:52 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಕೆರೆಗಳು ನಗರವನ್ನ ಸುಂದರವಾಗಿ ಕಾಣೋ ಹಂಗ್ ಮಾಡುತ್ತೆ, ಹಾಗೆ ಸಾಕಷ್ಟು ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ, ಸುಂದರೀಕರಣ ಅನ್ನೋ ಯೋಜನೆಗಳ ಹೆಸರಿನಲ್ಲಿ ಇವತ್ತು ಕೆರೆಗಳನ್ನ ನಾವು ಹಾಳು ಮಾಡ್ತಿರೋದಂತೂ ಸುಳ್ಳಲ್ಲ. ಈ ವಿಶ್ವ ಸರೋವರದ ದಿನ ನಾವು ಮತ್ತೆ ಆ ಸರೋವರಗಳ ಪುನರುಜ್ಜೀವನ, ಆ ಬದಲಾವಣೆ ತರುವಲ್ಲಿ ಕೆಲಸ ಮಾಡ್ತೀವಿ ಅಂತ ನಾವು ಪ್ರಮಾಣವನ್ನ ಮಾಡ್ತಾ 9:52, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇನ್ನೇನು ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತಾಗಿದೆ. ಸಖತ್ ಸಾಂಗ್ಸ್ ಅಲ್ಲಿ ಇಷ್ಟೊತ್ತು ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ, ಮತ್ತೆ 10:00 ವಾಪಸ್ ಆಗ್ತೀನಿ. ಕೇಳ್ತಾರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಸಮಯ ಸರಿಯಾಗಿ 10:04 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ಅಕ್ಕಮಹಾದೇವಿಯವರ ತನು ಕರಗದವರಲ್ಲಿ ವಚನವನ್ನ ನಾವೆಲ್ಲ ಕೇಳಿರ್ತೀವಿ. ಆಗ ವಚನ ಗಾಯನಕ್ಕೆ ಒಂದು ಪದ್ಧತಿ ಶುರುವಾಯಿತು. ಟಿ ಜಿ ಲಿಂಗಪ್ಪ ಅವರು ಅದನ್ನ ಬಿಟ್ಟು ಶುಭ ಬಂಧುವಳಿ ರಾಳಿ ಅನ್ನೋ ಒಂದು ಶುದ್ಧ ಕರ್ನಾಟಕಿ ರಾಗದಲ್ಲಿ ಸ್ವರವನ್ನ ಸಂಯೋಜಿಸಿದ್ರು. ಇದು ಆ ಕಾಲದಲ್ಲಿ ವಿವಾದಕ್ಕೆ ಕಾರಣ ಕೂಡ ಆಯಿತು. ಆದರೆ ವಿವಾದ ಮರೆತು ಹೋಗಿ ಇವತ್ತಿಗೂ ಹಾಡಿನ ಜನಪ್ರಿಯತೆ ಹಾಗೆ ಉಳಿದಿದೆ. ಇದು ಟಿ ಜಿ ಲಿಂಗಪ್ಪ ಅವರ ಬಗೆಗಿನ ಮಾತುಕತೆ ಇವತ್ತಿನ ನಮ್ಮ ಈ ಸುನಿಚಿಟೆ ಕಾರ್ಯಕ್ರಮದಲ್ಲಿ. ಟಿ ಜಿ ಲಿಂಗಪ್ಪ ಅವರ ಮಾತುಗಳನ್ನ, ಅವರ ಕುರಿತಾದ ಮಾತುಗಳನ್ನ ಇವತ್ತು ನಾನು ಒಂದಿಷ್ಟು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಜೊತೆಗೆ ನೀವು ಕೂಡ ನಿಮ್ಮ ಸಂದೇಶಗಳನ್ನು ನಮಗೆ ತಲುಪಿಸಬಹುದು. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ

ಸಮಯ 10:15. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಟಿಜಿ ರಂಗಪ್ಪ ಅವರು ದಕ್ಷಿಣ ಭಾರತದ ಶ್ರೇಷ್ಠ ಚಲನಚಿತ್ರ ಸಂಗೀತದ ನಿರ್ದೇಶಕರಲ್ಲಿ ಒಬ್ಬರು. ಅವರು ಕನ್ನಡ, ತಮಿಳು ಮತ್ತು ತೆಲುಗು ಚಿತ್ರಗಳಲ್ಲಿ ತುಂಬಾನೇ ಚಿರಪರಿಚಿತರು. ತಿರುಚನಪಲ್ಲಿ ಗೋವಿಂದರಾಜಲು ಲಿಂಗಪ್ಪ 1927 August 22 ತಮಿಳುನಾಡಿನ ತಿರುಚನಪಲ್ಲಿಯಲ್ಲಿ ಹುಟ್ಟುತ್ತಾರೆ. ಇವರ ತಂದೆ ಗೋವಿಂದರಾಜಲು ನಾಯ್ಡು, ಇವರು ಸಹ ತಮಿಳು ಚಿತ್ರರಂಗದ ಪ್ರಾರಂಭಿಕ ಕಾಲದ ಸಂಗೀತ ನಿರ್ದೇಶಕರು. ರಂಗಭೂಮಿಯಲ್ಲಿ ಹಾರ್ಮೋನಿಯಂ ಮಾಸ್ತ್ರು ಆಗಿದ್ರು. ಆ ಕಾಲದ ಪ್ರಸಿದ್ಧ ಗಾಯಕಿ ಕೆಬಿ ಸುಂದರಂ ಬಾಳ್ ಅವರಿಗೆ ಗೋವಿಂದರಾಜಲು ನಾಯ್ಡು ಅವರೇ ಗುರುಗಳು. ತಾಯಿ ಗೌರಮ್ಮ ಅವರು ಕೂಡ ಗಾಯಕಿಯಾಗಿದ್ರು. ಹೀಗಾಗಿ ಚಿಕ್ಕ ವಯಸ್ಸಿಂದಲೂ ಸಂಗೀತ ಅನ್ನೋದು ಲಿಂಗಪ್ಪ ಅವರ ಜೊತೆಲೇ ಬಂದಿತ್ತು ಅಂತ ಹೇಳ್ಬೋದು. ಪೆಚ್ಚಮಣಿ ಅಯ್ಯರ್ ಅವರಿಂದ ಕರ್ನಾಟಕ ಸಂಗೀತವನ್ನ ಕಲಿತ ಲಿಂಗಪ್ಪ ಅವರು ತಂದೆಯವರಿಂದ ಹಾರ್ಮೋನಿಯಂ ಮತ್ತು ಗುರು ಅಯ್ಯರ್ ಅವರಿಂದ ವೀಣಾ ವಾದನವನ್ನು ಕಲಿತರು. ಲಿಂಗಪ್ಪ ಅವರು ಕೆಲವು ಕಾಲ ವೀಣಾವಾದಕರಾಗಿಯೂ ಜನಪ್ರಿಯರಾಗಿದ್ರು. ಆದರೆ ಅವರಿಗೆ ಚಿತ್ರರಂಗದಲ್ಲಿ ಅದೇನೋ ವಿಶೇಷವಾದ ಆಸಕ್ತಿ ಇತ್ತು ಕಣ್ರಿ.

ಸಮಯ 10:27. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಅವರ 14ನೇ ವಯಸ್ಸಲ್ಲಿ ಟಿ ಜಿ ಲಿಂಗಪ್ಪ ಅವರು ವಿಶ್ವನಾಥನ್ ಅವರ ಕಾಮಧೇನು ಅನ್ನೋ ಚಿತ್ರಕ್ಕೆ ನಟಿಸೋಕೆ ಹೋದ್ರಂತೆ. ವಿಶ್ವನಾಥನ್ ಅವರು, ನೀನು ನನ್ನ ಜೊತೆಯಲ್ಲೇ ಇದ್ದು ಹಾಡೋದನ್ನ ಮುಂದುವರೆಸು, ಸೂಕ್ತ ಕಾಲದಲ್ಲಿ ಅವಕಾಶ ಕೊಡ್ತೀನಿ ಅಂತ ಅಂದ್ರಂತೆ. ಅದು ಯಾವತ್ತಿಗೂ ಆಗ್ಲೇ ಇಲ್ಲ. ಆ ಕಾರಣಕ್ಕೆ ಅವರು ಮಯೂರ ಸಿನಿಮಾ ಆರ್ಕೆಸ್ಟ್ರಾದಲ್ಲಿ ಹಾರ್ಮೋನಿಯಂ, ಮ್ಯಾಂಡೋಲಿಯನ್ ಮತ್ತು ಗಿಟಾರ್ ವಾದಕರಾಗಿ ಕೆಲಸನ ಶುರು ಮಾಡಿದರು. 1941ರಲ್ಲಿ ಅವರು ಅಶೋಕ್ ಕುಮಾರ್ ಅವರಿಗೆ ವಾದ್ಯ ನಡೆಸಿದ್ರು. ಅದೇ ಸಮಯದಲ್ಲಿ ಜಮಿನಿ ಸ್ಟುಡಿಯೋಸಲ್ಲಿ ಅವರ ಅದೃಷ್ಟ ಪರೀಕ್ಷೆಗೆ ಹೋದರು. ಅವತ್ತಿನ ದಿನಗಳಲ್ಲಿ ಅಲ್ಲಿ ಸಂಗೀತ ನಿರ್ದೇಶಕರಾಗಿದ್ದ ಸಿ ರಾಮಚಂದ್ರ ಅವರು ಹಿರಿಯ ನುರಿತ ಕಲಾವಿದರುಗಳ ಜೊತೆ ಕೆಲಸ ಮಾಡ್ತಾ ಇದ್ರು. ಈ ಚಿಕ್ಕ ಹುಡುಗ ಲಿಂಗಪ್ಪ ಅವರನ್ನ ಏನು ಅಷ್ಟೊಂದು ಪರಿಗಣಿಸಲಿಲ್ಲ. ಆದರೂ ಛಲ ಬಿಡದೆ ಅಲ್ಲಿಂದ ಸೇಲಂಗೆ ಹೋದ ಲಿಂಗಪ್ಪ ಅವರು ಅಲ್ಲಿನ ಮಾಡರ್ನ್ ಥಿಯೇಟರ್ಸ್ನಲ್ಲಿ ಪ್ರಯತ್ನ ಮಾಡಿದಾಗ ಅಲ್ಲಿದ್ದ ಸಂಗೀತ ನಿರ್ದೇಶಕ ಟಿ ಎ ಕಲ್ಯಾಣಂ ಅವರು ಇವರಿಗೆ ಅವಕಾಶ ಕೊಟ್ಟರು. ಅಲ್ಲಿ ಅವರು ಮುಂದೆ ಪ್ರಸಿದ್ಧ ಸಂಗೀತಗಾರರು ಅನಿಸಿದ ಟಿ ಆರ್ ಪಾಪ, ಕೆ ವಿ ಮಹಾದೇವನ್ ಹೀಗೆ ಅನೇಕರ ಒಡನಾಟ ಸಿಕ್ತು. ಆ 40ರ ದಶಕದಲ್ಲಿ ಎಲ್ಲಾ ಪ್ರತಿಭಾವಂತರು ಸ್ಟುಡಿಯೋದಿಂದ ಸ್ಟುಡಿಯೋಕ್ಕೆ ಅವಕಾಶಗಳಿಗಾಗಿ ಅಲಿತನೇ ಇದ್ರು.

0: ಅಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90

ಪ್ರಖ್ಯಾತ ಸಂಗೀತಗಾರರಾದ ಟಿ ಆರ್ ಮಹಾಲಿಂಗಂ ಅವರು ಅವರ ಮೊದಲನೇ ಚಿತ್ರ ನಿರ್ಮಾಣದ ಸಮಯದಲ್ಲಿ ಸಿ ಆರ್ ಸುಬ್ರಹ್ಮಣ್ಯಂ ಅವರನ್ನ ಸಂಗೀತ ನಿರ್ದೇಶಕರಾಗಿ ನೇಮಿಸಿದ್ರು. ಆದರೆ ಅವರು ಹಠಾತ್ತಾಗಿ ತೀರ್ಕೊಂಡಾಗ ಲಿಂಗಪ್ಪನವರ ಸಾಮರ್ಥ್ಯವನ್ನ ನೋಡಿದ್ದ ಮಹಾಲಿಂಗಂ ಅವರು ಲಿಂಗಪ್ಪ ಅವರಿಗೆ 1951 ಅವರ ಎರಡನೇ ಚಿತ್ರ ಮೋಹನ ಸುಂದರಂಗೆ ಸಂಗೀತ ನಿರ್ದೇಶನ ಮಾಡೋಕ್ಕೆ ಅವಕಾಶ ಕೊಟ್ಟರು. ಟಿ ಆರ್ ಮಹಾಲಿಂಗಂ ಅವರು ಮತ್ತೆ ಟಿ ಜಿ ಲಿಂಗಪ್ಪ ಈ ಇಬ್ಬರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪರಿಣಿತರಾಗಿದ್ದರಿಂದ ಮೋಹನ ಸುಂದರಂ ಚಿತ್ರದ ಹಾಡುಗಳೆಲ್ಲ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದವು. ಹಾಗಾಗಿ ಮಹಾಲಿಂಗಂ ಅವರ ಮುಂದಿನ ಚಿತ್ರಗಳಾದ ಚಿನ್ನದುರಾಯ್, ವಿಳೆಯಟ್ಟು ಬೊಮ್ಮೈ ಈ ಚಿತ್ರಗಳಲ್ಲೂ ಕೂಡ ಲಿಂಗಪ್ಪ ಅವರ ಸಂಗೀತ ಇತ್ತು. ಈ ಸಂದರ್ಭದಲ್ಲಿ ಬಿ ಆರ್ ಪಂತಲು ಅವರು ಟಿ ಆರ್ ಮಹಾಲಿಂಗಂ ಅವರ ಜೊತೆ ಕೆಲಸ ಮಾಡ್ತಿದ್ರು. ಮುಂದೆ ಬಿ ಆರ್ ಪಂತಲು ಅವರು ಅವರದೇ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯನ್ನು ತೆರೆದಾಗ ಅವರ ಎಲ್ಲಾ ತಮಿಳು, ಕನ್ನಡ, ತೆಲುಗು ಚಿತ್ರಗಳಿಗೂ ಟಿ ಜಿ ಲಿಂಗಪ್ಪ ಅವರ ಖಾಯಂ ಸಂಗೀತ ನಿರ್ದೇಶನ ಇತ್ತು.

ಹತ್ತು ಗಂಟೆ 51 ನಿಮಿಷ ಕಂಡ್ರಿ ಫ್ರಮ್ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇದ್ದೀರಾ. ಸಾಕಷ್ಟು ಜನ ಸಂದೇಶನ ಕಳಿಸಿ ಟಿ ಜಿ ಲಿಂಗಪ್ಪ ಅವ್ರ ಬಗ್ಗೆ ಮಾತಾಡಿದ್ದು ಖುಷಿ ಆಗ್ತಾ ಇದೆ ಮಧು ಚೈತ್ರ ಅಂತ ಹೇಳ್ತಾ ಇದ್ರೆ, ಖಂಡಿತ ಹೌದು. ಈ ತರಹದ ವಿಶಿಷ್ಟ ವ್ಯಕ್ತಿತ್ವಗಳ ಬಗ್ಗೆ ಮಾತಾಡೋದು ಕೂಡ ನಮಗೆ ಸಂಭ್ರಮದ ವಿಷಯ ಅಲ್ಲ. ಇವರನ್ನೆಲ್ಲ ನಾವು ಖಂಡಿತವಾಗ್ಲೂ ನೆನಪಿಸ್ಕೊಳ್ಳೇಬೇಕು. ಹಾಗೆ ಸಾಕಷ್ಟು ಜನ ಸಂದೇಶ ಕಳಿಸ್ತಾ ಅವರ ಸಾಕಷ್ಟು ಚಿತ್ರಗಳು ನಮಗೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಂದೇಶ ಕೂಡ ನಮಗೆ ತಲುಪಬಹುದು 9480901013. ಶ್ರೀಕೃಷ್ಣ ದೇವರಾಯ ಇಂದ ಹಾಡನ್ನ ಕೇಳಬೇಕು ಅಂತ ವಿಜಯಪುರದಿಂದ ಜಗದೀಶ್ ಅವರು ಸಂದೇಶ ಕಳಿಸಿ ಕೇಳ್ತಾ ಇದ್ರೆ, ಖಂಡಿತ ನಿಮ್ಮ ಹಾಡು ಈಗಾಗಲೇ

0: ಆಗಿದೆ. ಮತ್ತೆ ಟಿಜಿಲಿಂಗಪ್ಪ ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದೀರಾ. ನಾವಂತೂ ಅವರ ಅಭಿಮಾನಿಗಳು. ಬಬರುವಾಹನ, ತಾಯಿಗೆ ತಕ್ಕ ಮಗ, ಭಕ್ತ ಪ್ರಹ್ಲಾದ, ಶ್ರುತಿ ಸೇರಿದಾಗ, ಶಿವಮೆಚ್ಚಿದ ಕಣ್ಣಪ್ಪ, ಎಲ್ಲಾ ಹಾಡುಗಳು ಮಧುರವಾದ ಗೀತೆಗಳು ಅಂತ ಹೇಳ್ತಾ ಇದಾರೆ. ಯಾರಿವರು? ಹೌದು, ನಿಮ್ಮ ಹೆಸರನ್ನ ಕಳಿಸ್ರಿ. ಇಂಚಲ ಕರಂಜಿ ಮಹಾರಾಷ್ಟ್ರದಿಂದ ಯಶೋಧ ಅವರು ಸಂದೇಶನ ಕಳಿಸಿದ್ರೆ, ಮತ್ತೆ ಸಂಗೀತಗಾರಡಿಗ ಅವರ ಬಗ್ಗೆ ಮಾತಾಡ್ತಾ ಇರೋದು ನಮಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಚಿದಾನಂದ ಅವರು ಟಿವಿ ಸರ್ಕಲ್ ಇಂದ ಸಂದೇಶನ ಕಳಿಸಿದರೆ, ಎಂಥ ಸೊಗಸಾದ ಹಾಡುಗಳನ್ನ ಕೇಳ್ತಾ ಇದ್ದೀವಿ ಅಂತ ಶ್ವೇತಾ ಎಸ್ರಾವ್ ಸುಳ್ಯದಿಂದ ಸಂದೇಶನ ಕಳಿಸಿದರೆ. ನಾಗರತ್ನ ರಾಜಾಜಿನಗರದಿಂದ ಮಸ್ತ್ ಮಸ್ತ್ ಹಾಡುಗಳು ಮಧು ಚೈತ್ರ, ಧನ್ಯವಾದ ಅಂತ ಹೇಳ್ತಿದ್ದಾರೆ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಬಣ್ಣಬಣ್ಣದ ಹಾಡುಗಳನ್ನ ಕೇಳಿ ಖುಷಿಯಾಯಿತು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಟಿಜಿ ಲಿಂಗಪ್ಪ ಅವರ ಬಗ್ಗೆ ವಿಷಯಗಳನ್ನ ಬಹಳ ಸೊಗಸಾಗಿ ಹೇಳಿದ್ರಿ, ಧನ್ಯವಾದಗಳು ಅಂತ ಸಂಜಯ್ ರಾಜಾಜಿನಗರದಿಂದ ಸಂದೇಶನ ಕಳಿಸಿದರೆ. 1955 ತೆರೆಕಂಡ ಬಿ ಆರ್ ಪಂತಲು ಅವರ ಮೊದಲ ತೇದಿ, ಟಿಜಿ ಲಿಂಗಪ್ಪ ಅವರ ಸಂಗೀತ ನೀಡಿದ ಮೊದಲ ಕನ್ನಡ ಚಿತ್ರ. ಮುಂದೆ ಅವರು ಶಿವಶರಣೆ, ನಂಬಿಯಕ್ಕ, ಗಾಳಿಗೋಪುರ, ಕಿತ್ತೂರು ಚೆನ್ನಮ್ಮ, ಸ್ಕೂಲ್ ಮಾಸ್ಟರ್, ಚಂದವಳ್ಳಿಯ ತೋಟ, ಕೃಷ್ಣದೇವರಾಯ, ಚಿನ್ನದ ಮುಂಬೆ, ರತ್ನಗಿರಿ ರಹಸ್ಯ, ಸತೀಶಕ್ತಿ, ಸಾಕುಮಗಳು, ಗಂಗೆ ಗೌರಿ, ಮಕ್ಕಳ ರಾಜ್ಯ, ರತ್ನಮಂಜರಿ, ಚಿನ್ನಾರಿ ಪುಟ್ಟಣ್ಣ, ಎಮ್ಎ ತಮ್ಮಣ್ಣ, ದೊಡ್ಡಪ್ಪ, ಚಕ್ರತೀರ್ಥ, ಮಾಲತಿ ಮಾಧವ, ಅಮ್ಮ, ಬೀದಿ ಬಸವಣ್ಣ, ಗಂಡೊಂದು ಹೆಣ್ಣಾರು, ಕುಲಗೌರವ, ಹೀಗೆ ಲಿಸ್ಟ್ ಬೆಳೀತಾ ಹೋಗುತ್ತೆ. ಟಿಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನದ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಅಂತ ಈಗಾಗಲೇ ಕೇಳಿರೋ ಹಾಡುಗಳಲ್ಲಿ ನಮಗೆ ಗೊತ್ತಾಗ್ಬಿಟ್ಟಿದೆ. ಸ್ಕೂಲ್ ಮಾಸ್ಟರ್ ಚಿತ್ರದ ಹಾಡಿನ ಜೊತೆಲಿ ನಾವು ಶುರು ಮಾಡಿದ್ವಿ. ಯಾಕೆ ಅಂದ್ರೆ ಅದು ಇವತ್ತಿಗೂ ಕೂಡ ನಮ್ಮ ಕಿವಿಗಳಲ್ಲಿ ಮೊಳಗುವಂತ ಹಾಡು. ಸಾಕಷ್ಟು ಕಾಲದವರೆಗೆ ಎಲ್ಲಾ ಸ್ಕೂಲ್ಗಳಲ್ಲೂ ಪ್ರಾರ್ಥನಾ ಗೀತೆಯಾಗಿದ್ದಂತ ಹಾಡು ಸ್ವಾಮಿ ದೇವನೇ ಲೋಕಪಾಲನೆ. ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿನ ಅಕ್ಕನ ವಚನ ಮನಮುಟ್ಟದೆ ಇರದು ಯಾರಿಗೆ ಹೇಳಿ, ಬಬರುವಾಹನದ ಆರಾಧಿಸುವೆ ಮದನಾರಿ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಕೃಷ್ಣದೇವರಾಯದ ನಾವು ಅವಾಗಲೇ ಕೇಳಿದಂತಹ ಬಹುಜನ್ಮದ ಪೂಜಾಫಲ, ಈ ಹಾಡುಗಳೆಲ್ಲವೂ ಯಾವತ್ತಿಗೂ ಮರೆಯೋಕೆ ಸಾಧ್ಯನೇ ಇಲ್ಲದಂತಹ ಹಾಡುಗಳು. ರಾಜ್ಕುಮಾರ್ ಎಸ್ ಜಾನಕಿ ಅವರ ದನಿಯಲ್ಲಿ ಮುಂದಿನ ಈ ಗೀತೆ ಈ ಸಮಯ ಈಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಈ ಸಮಯ ಯಾವಾಗಲೂ ಆನಂದಮಯವಾಗಿಯೇ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿಮ್ ಜೊತೆಯಾಗಿದ್ದು ನಾನು ಮಾಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನ್ ಬಿಲ್ಲು 101.3. ಮತ್ತೆ ನನ್ನ ಹಿಂದೆ ಶಾಂತಲಾ ನಿಂತು ಸಾಕ್ರಿ, ನಾನು ಕೂಡ ಹಿಂದಿ ಹಾಡುಗಳನ್ನ ಪ್ಲೇ ಮಾಡಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ರೆ, ಗುಡ್ ಮಾರ್ನಿಂಗ್ ಶಾಂತಲಾ.
1: ವೆರಿ ಗುಡ್ ಮಾರ್ನಿಂಗ್ ಮಧು ಚೈತ್ರ, ಶುಭೋದಯ.
0: ಶುಭೋದಯ. ಒಳ್ಳೊಳ್ಳೆ ಹಾಡುಗಳ ಲಿಸ್ಟ್ ಅನ್ನ ತೆಗೆದಿಟ್ಟಿದ್ದೀರಾ. ಸೊ ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿಸ್ತಾ ಒಂದಿಷ್ಟು ಮಾತುಕತೆಯಲ್ಲಿ ನೀವು ಕೂಡ ಜೊತೆಯಾಗ್ತೀರಾ ಅಂತ ಹೇಳ್ತಾ ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನ್ ಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು. ನಮಸ್ಕಾರ ನಮಸ್ಕಾರ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ. ಬೆಳಗಿನ ಈ ಸುಂದರ ಸಮಯದಲ್ಲಿ ನಿಮ್ಮ ಮನಸ್ಸಿನ ಹಾಡುಗಳಿಗೆ ನಮ್ಮ ಎಫ್ಎಂನಲ್ಲಿ ಜಾಗ. ಇದು ನಿಮ್ಮದೇ ಕಾರ್ಯಕ್ರಮ ಆಪ್ಕಿ ಪಸಂದ್. ನಾನು ನಿಮ್ಮ ಆರ್ಜೆ ಶಾಂತಲಾಜೆ. ನಿಮ್ಮ ಫೇವರೇಟ್ ಹಾಡು ಯಾವುದು, ಯಾರಿಗೆ ಡೆಡಿಕೇಟ್ ಮಾಡಬೇಕು, ಯಾವ ಹಾಡು ಕೇಳಿದಾಗ ಹಳೆಯ ನೆನಪುಗಳು ಮತ್ತೆ ಕಣ್ಣ ಮುಂದೆ ಬರುತ್ತೆ, ಯಾವ ಹಾಡು ನಿಮ್ಮ ಮೂಡನ್ನೇ ಬದಲಿಸಿಬಿಡುತ್ತೆ, ಎಲ್ಲವನ್ನು ಹೇಳಿ. ನಿಮ್ಮ ಸಂದೇಶಕ್ಕಾಗಿ ಕಾಯ್ತಾ ಇರ್ತೀನಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013. ಮತ್ತೆ ಇವತ್ತು ಆಗಸ್ಟ್ 27, ಹಿಂದಿ ಚಿತ್ರರಂಗದ

ಅವರು ದಿಗ್ಗಜರ ಇವತ್ತು ಡೆತ್ ಆನಿವರ್ಸರಿ. ಹೌದು, ಮುಕೇಶ್ ಅವರ ಡೆತ್ ಆನಿವರ್ಸರಿ, 50th ಡೆತ್ ಆನಿವರ್ಸರಿ, ಹಾಗೂ ಲೆಜೆಂಡರಿ ಫಿಲ್ಮ್ ಮೇಕರ್ ಹೃಷಿಕೇಶ್ ಮುಖರ್ಜಿ ಅವರ ಡೆತ್ ಆನಿವರ್ಸರಿ ಕೂಡ. ಹಾಗಾಗಿ ಅವರ ಧ್ವನಿಯ ಬಗ್ಗೆ, ಅವರ ಹಾಡುಗಳ ಬಗ್ಗೆ, ಅವರ ನೋವಿನ ಬಗ್ಗೆ, ಅವರ ಹಾಡಿನಲ್ಲಿದ್ದ ಮುಗ್ಧತೆ ಬಗ್ಗೆ ಮಾತಾಡ್ತಾ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಕೋರ್ತೀನಿ.

ಹೌದು, ಇವತ್ತು ಹಿಂದಿ ಚಿತ್ರರಂಗ ಮತ್ತು ಸಂಗೀತ ಲೋಕದ ಎರಡು ಮಹಾನ್ ಪ್ರತಿಭೆಗಳನ್ನು ನೆನಪಿಸಿಕೊಳ್ಳುವ ದಿನ. ಮೊದಲ ಮಾತು, ಒಂದು ಧ್ವನಿಯ ಬಗ್ಗೆ ಒಮ್ಮೆ ಕೇಳಿದರೆ ಸಾಕು ಅದು ಯಾರ ಧ್ವನಿ ಅಂತ ಗೊತ್ತಾಗಿಬಿಡುತ್ತೆ. ಆ ಧ್ವನಿಯಲ್ಲಿ ಒಂದು ನೋವಿತ್ತು, ಒಂದು ಮುಗ್ಧತೆ ಇತ್ತು, ಒಂದು ಆತ್ಮೀಯತೆ ಇತ್ತು. ಹೌದು, ಅದು ಮುಖೇಶ್ ಅವರ ಧ್ವನಿ. ಹಿಂದಿ ಚಿತ್ರರಂಗದ ಈ ಅಪರೂಪ ಗಾಯಕ 27 ಆಗಸ್ಟ್ 1976 ನಮ್ಮನ್ನು ಅಗಲಿದರು. ಆದರೆ ಅವರ ಧ್ವನಿ ನಮ್ಮನ್ನು ಅಗಲಿಲ್ಲ. ಇವತ್ತಿಗೂ ಕಭಿ ಕಭಿ ಮೇರೆ ದಿಲ್ ಮೇ, ದೋಸ್ತ್ ದೋಸ್ತ್ ನಾರಹ, ಹೀಗೆ ಅಂತಹ ಹಾಡುಗಳನ್ನು ಕೇಳಿದಾಗ ಒಂದು ಕಾಲ, ಒಂದು ಪ್ರೀತಿ, ಒಂದು ನೆನಪು ಎಲ್ಲವೂ ಮತ್ತೆ ನಮ್ಮ ಮುಂದೆ ಬಂದು ನಿಲ್ಲುತ್ತದೆ. ಮುಖೇಶ್ ಅವರ ವಿಶೇಷತೆ ಏನು ಹೇಳಿ? ಅವರ ಹಾಡು, ಅವರು ಹಾಡನ್ನು ಬರೀ ಹಾಡ್ತಿರ್ಲಿಲ್ಲ, ಭಾವನೆಯಲ್ಲಿ ಹಾಡ್ತಾ ಇದ್ರು. ಅವರ ಧ್ವನಿ ಕೇಳಿದಾಗ ಈ ಹಾಡು ನನ್ನ ಕಥೆಯೇ ಇರಬಹುದಾ ಅನ್ನಿಸುವಷ್ಟು ಆತ್ಮೀಯವಾಗಿತ್ತು ನಮಗೆ. ಹಾಗೆ ಒಂದು ರಿಕ್ವೆಸ್ಟ್ ಬಂದಿದೆ, ಈ ಹಾಡು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಅವರಿಗೋಸ್ಕರ ಈ ಹಾಡು.

0: तो तुम क्या?
1: हाँ तो मैं क्या कह रहा था?
0: हाँ तो
1: मैं कुछ कह रहा था,
0: बोलो ना, भूल गए?
1: अरे हाँ भूल गया। चलो चलो घर चले। अरे
2: ರಾಜಾ ರಾಣಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಡಿದವರು ಲತಾ ಮಂಗೇಶ್ಕರ್ ಮತ್ತು ರಾಜೇಶ್ ರೋಷನ್. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿತ್ತು.

ರಜನಿಗಂಧ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹಾಡಿದವರು ಮುಕೇಶ್, ಸಾಹಿತ್ಯ ಆಗಿತ್ತು. ಯೋಗೀಶ್ ಅವ್ರದ್ದು ಸಂಗೀತ ಆಗಿತ್ತು. ಸಲೀಲ್ ಚೌಧರಿ ಅವರದು. ಮುಕೇಶ್ ಅವ್ರ ಬಗ್ಗೆ ಮಾತಾಡ್ತಿದ್ರೆ ಒಂದು ಇಂಟ್ರೆಸ್ಟಿಂಗ್ ಟ್ರಿವಿಯಾ ಏನಪ್ಪಾ ಅಂದರೆ, ಮುಕೇಶ್ ಅವರು ಕೇವಲ ಪ್ಲೇಬ್ಯಾಕ್ ಸಿಂಗರ್ ಆಗಿರಲಿಲ್ಲ, ಅವರು ನಟ ಗಾಯಕನಾಗಿಯೂ ತಮ್ಮ ವೃತ್ತಿ ಜೀವನ ಆರಂಭಿಸ್ತಾರೆ. 1941 ಬಿಡುಗಡೆಯಾದ ನಿರ್ದೋಷ್ ಚಿತ್ರದ ಮೂಲಕ ನಟನಾಗಿಯೂ ಕಾಣಿಸಿಕೊಂಡಿದ್ದಾರೆ. ಮತ್ತೊಂದು ವಿಶೇಷ, ಮುಕೇಶ್ ಅವರಿಗೆ ಕಹಿ ಬಾರ್ ಯುಹಿ ದೇಖಾ ಹೇ ಹಾಡಿಗಾಗಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಾರ್ ಬೆಸ್ಟ್ ಪ್ಲೇಬ್ಯಾಕ್ ಮೇಲ್ ಸಿಂಗರ್ ಕೂಡ ದೊರಕಿತ್ತು. ಅದು ರಜನಿಗಂಧ ಚಿತ್ರದ ಹಾಡು. ಅಂದರೆ ಒಂದೇ ಧ್ವನಿ ಎಷ್ಟೋ ಪೀಳಿಗೆಗಳ ನೆನಪು.

ಸರಸ್ವತಿ ಚಂದ್ರ ಚಿತ್ರದಿಂದ ಒಂದು ಮಧುರವಾದ ಗೀತೆಯನ್ನು ಕೇಳಿದ್ವಿ. ಹಾಡಿದವರು ಮುಖೇಶ್, ಸಾಹಿತ್ಯ ಇಂದಿವರ್ ಅವರದಾಗಿತ್ತು, ಸಂಗೀತ ಕಲ್ಯಾಣ್ ಜಿ ಆನಂದ್ ಜಿ.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 11:21. ಇವತ್ತು ನಮ್ಮನ್ನ ಅಗಲಿದ ಮತ್ತೊಬ್ಬ ಮಹಾನ್ ಪ್ರತಿಭೆ ಅಂದ್ರೆ ಚಿತ್ರರಂಗದ ಲೆಜೆಂಡರಿ ಫಿಲಂ ಮೇಕರ್ ಹೃಷಿಕೇಶ್ ಮುಖರ್ಜಿ. ಆನಂದ್, ಬಾವರ್ಜಿ, ಅಭಿಮಾನ್, ಚುಪ್ಕೆ ಚುಪ್ಕೆ, ಗೋಲ್ಮಾಲ್, ಖೂಬ್ಸೂರತ್ ಹೆಸರು ಕೇಳಿದ ಕ್ಷಣ ನಮ್ಮ ಮುಖದಲ್ಲಿ ನಗು ಬರುತ್ತೆ, ಮನಸ್ಸಿನಲ್ಲಿ ಒಂದು ಭಾವನೆ ಮೂಡುತ್ತೆ ಅಲ್ವಾ. ಸೊ ಅವರಿಗಾಗಿ ಅವರ ಒಂದು ಬ್ಯೂಟಿಫುಲ್ ಸಾಂಗ್ ಅವರ ಸಿನಿಮಾದಿಂದ ನಿಮ್ಮೆಲ್ಲರಿಗೋಸ್ಕರ.

ಹೌದು ಸ್ನೇಹಿತರೆ, ಮುಖೇಶ್ ಅವರ ಸಿನಿಮಾ ಅಂದರೆ ಮನಸ್ಸಿನಲ್ಲಿ ಒಂದು ಭಾವನೆ ಖಂಡಿತವಾಗ್ಲೂ ಮೂಡುತ್ತೆ. ಅವರ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಅರಮನೆಗಳಿಗಿಂತ ನಮ್ಮ ಮನೆಯ ಕತೆಗಳಿದ್ದವು, ಸೂಪರ್ ಹೀರೋಗಳಿಗಿಂತ ನಮ್ಮ ಪಕ್ಕದ ಮನೆಯ ಜನರಿದ್ದರು, ಅತಿಯಾದ ಗ್ಲ್ಯಾಮರಿಗಿಂತ ಸಂಬಂಧಗಳು, ಸ್ನೇಹ, ಕುಟುಂಬ ಮತ್ತು ಬದುಕಿನ ಸಣ್ಣ ಸಣ್ಣ ಸಂತೋಷಗಳಿದ್ದವು. ಅದಕ್ಕೆ ಹೃಷಿಕೇಶ್ ಮುಖರ್ಜಿಯವರ ಸಿನಿಮಾಗಳು ಇವತ್ತಿಗೂ ನಮ್ಮದಾಗಿದೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಇವತ್ತು ಖ್ಯಾತ ಹಿನ್ನೆಲೆ ಗಾಯಕ ಮುಖೇಶ್ ಅವರ ಡೆತ್ ಆನಿವರ್ಸರಿ, ಹಾಗೆ ಹೃಷಿಕೇಶ್ ಮುಖರ್ಜಿ ಲೆಜೆಂಡರಿ ಫಿಲ್ಮ್ ಮೇಕರ್ ಅವರ 20th ಡೆತ್ ಆನಿವರ್ಸರಿ, ಇವರ ಬಗ್ಗೆ ಮಾತಾಡ್ತಾ, ಇವರ ಟ್ರಿವಿಯಾ ಬಗ್ಗೆ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಆದರೆ ಕೇಳುಗರೆ, ಇದು ಬರೀ ಟ್ರಿಬ್ಯೂಟ್ ಪ್ರೋಗ್ರಾಮ್ ಅಲ್ಲ, ಇದು ನಿಮ್ಮ ಆಪ್ಕಿ ಪಸಂದ್. ಹಾಗಾಗಿ ನಿಮ್ಮ ಮನಸ್ಸಿನ ಪ್ಲೇಲಿಸ್ಟ್ನಲ್ಲಿ ಯಾರಿದ್ದಾರೆ? ಮುಖೇಶ, ಕಿಶೋರ್ ಕುಮಾರ, ರಫಿ ಸಾಹೇಬ, ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ, ಅಥವಾ ಹೊಸ ಜನರೇಷನ್ ಹಾಡು, ಯಾವುದಾದ್ರೂ ಏನೇ ಇರಲಿ, ಖಂಡಿತವಾಗ್ಲೂ ಸಂದೇಶ ಕಳಿಸಿ ಅಂತ ಹೇಳಿದ್ದೀನಿ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಆದಷ್ಟು ಎಲ್ಲರ ಹಾಡನ್ನು ಈ ಒಂದು ಗಂಟೆಯಲ್ಲಿ ಫಿಟ್ ಮಾಡೋಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀವಿ. ಹೊಸ ಹಾಡು, ಹಳೆ ಹಾಡು ಎಲ್ಲನೂ, ಮತ್ತು ನಿಮ್ಮ ಎಲ್ಲ ಇಷ್ಟಗಳನ್ನು. ಸೊ ಹಾಗಾಗಿ ಜುವೆಲ್ ದೀಪಿಂದ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ನಮಗೆ ಕಬಾಡಿ ವೆಂಕಟೇಶ್, ಕಬಾಡಿ ಇಂದ್ರ ಬಿನ್ನಿಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಹಾಡು.

0: ಆಪ್ತಿ ಪಸಂದ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಹಿಂದಿ ಗೀತೆಗಳ ಕಾರ್ಯಕ್ರಮ. ಇವತ್ತು ಋಷಿಕೇಶ್ ಮುಖರ್ಜಿ ಅವರ ಡೆತ್ ಆನಿವರ್ಸರಿ, ಅವ್ರ ಬಗ್ಗೆ ಮಾತಾಡ್ತಾ, ಅವರ ಟ್ರಿವಿಯಾ ಬಗ್ಗೆ ಮಾತಾಡ್ತಾ ನಿಮ್ಮ ಫೇವರೇಟ್ ಹಾಡುಗಳನ್ನು ಕೂಡ ಪ್ಲೇ ಮಾಡ್ತಾ ಇದ್ದೀವಿ. ಋಷಿಕೇಶ್ ಮುಖರ್ಜಿ ಒಬ್ಬರು ಕೇವಲ ಡೈರೆಕ್ಟರ್ ಆಗಿರಲಿಲ್ಲ, ಅವರು ಎಡಿಟರ್ ಮತ್ತು ರೈಟರ್ ಕೂಡ ಆಗಿರ್ತಾರೆ. ಅವರಿಗೆ ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವಗಳಲ್ಲಿ ಒಂದಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 1999 ದೊರಕಿತ್ತು ಮತ್ತು 2001 ಪದ್ಮವಿಭೂಷಣ ಗೌರವವು ಅವರಿಗೆ ಲಭಿಸಿತ್ತು. ಅವರ ಸಿನಿಮಾಗಳ ವಿಶೇಷತೆ ಏನು ಹೇಳಿ, ನಗಿಸ್ತಾ ಅಳಿಸ್ತಾ ನಮ್ಮನ್ನ ನಮಗೆ ತೋರಿಸ್ತಿದ್ರು. ಅದಕ್ಕೆ ಅವರ ಸಿನಿಮಾಗಳು ಹಳೆಯದಾದರೂ ಹಳೆಯದಾಗುವುದಿಲ್ಲ ಅಂತ ಹೇಳ್ತಾ, ಈಗ ಅವರ ಸಿನಿಮಾ ಅಲ್ಲ ಬಟ್ ತೇಜಾಬ್ ಚಿತ್ರದಿಂದ ಒಂದು ಹಾಡನ್ನು ಖಂಡಿತವಾಗ್ಲೂ ಪ್ರಸಾರ ಮಾಡಿ ಅಂತ ನಮಗೆ ಜಯಂತ್ ಹೆಗಡೆ ಸಿರ್ಸಿಯಿಂದ ಸಂದೇಶ ಕಳಿಸಿದ್ದಾರೆ. ಇದು ಆಪ್ಕಿ ಪಸಂದ್ ಕಾರ್ಯಕ್ರಮ ಆಗಿರೋದ್ರಿಂದ ನಿಮ್ಮೆಲ್ಲರ ಹಾಡು.
1: ಸುಮ್ಮ

ಹೌದು, ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ನಾವು ಮುಖೇಶ್ ಅವ್ರ ಬಗ್ಗೆ, ಅವರ ಟ್ರಿವಿಯಾಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಮುಖೇಶ್ ಅವರು ಕೇವಲ ಪ್ಲೇಬ್ಯಾಕ್ ಸಿಂಗರ್ ಆಗಿರಲಿಲ್ಲ, ಅವರು ನಟ ಗಾಯಕನಾಗಿಯೂ ತಮ್ಮ ವೃತ್ತಿ ಜೀವನ ಆರಂಭಿಸ್ತಾರೆ. 1941 ಬಿಡುಗಡೆಯಾದ ನಿರ್ದೋಷ್ ಚಿತ್ರದ ಮೂಲಕ ನಟನಾಗಿಯೂ ಕಾಣಿಸ್ಕೊಳ್ತಾರೆ. ಅವರ ಮೊದಲ ದೊಡ್ಡ ಯಶಸ್ಸುಗಳಲ್ಲಿ ಒಂದಾದ ದಿಲ್ ಜಲ್ತಾ ಹೇ ಹಾಡು ಕೆಎಲ್ ಸೈಗಲ್ ಅವರ ಗಾಯನ ಶೈಲಿಯ ಪ್ರಭಾವವನ್ನು ತೋರಿಸುತ್ತೆ. ಆದರೆ ನಂತರ ಮುಖೇಶ್ ಅವರು ತಮ್ಮದೇ ಆದ ವಿಶಿಷ್ಟ ಶೈಲಿಯನ್ನು ರೂಪಿಸಿಕೊಂಡರು. ರಾಜ್ ಕಪೂರ್ ಅವರೊಂದಿಗೆ ಅವರ ಸಂಗೀತದ ಜೋಡಿ ಹಿಂದಿ ಚಿತ್ರರಂಗದಲ್ಲಿ ಬಹಳ ಪ್ರಸಿದ್ಧವಾಯಿತು. ಆವಾ ರಾಹು, ದೋಸ್ತ್ ದೋಸ್ತ್ ನಾರಹ, ಜೀನಾ ಯಹ ಮರ್ನಾ ಯಹ, ಈ ಹಾಡುಗಳು ರಾಜ್ ಕಪೂರ್ ಅವರ ಪರದೆಯ ವ್ಯಕ್ತಿತ್ವದೊಂದಿಗೆ ಮುಖೇಶ್ ಅವರ ಧ್ವನಿಯನ್ನು ಶಾಶ್ವತವಾಗಿ ಜೋಡಿಸಿತು.

ಆಪ್ಕಿ ಪಸಂದ್ ಕಾರ್ಯಕ್ರಮ ನಿಮ್ಮದೇ ನೆಚ್ಚಿನ ಹಿಂದಿ ಹಾಡಿನ ಕಾರ್ಯಕ್ರಮ. ಹಾಗೆ ದೇವದಾಸ್ ಚಿತ್ರದ ಡೋಲಾರೆ ಡೋಲಾರೆ ಹಾಡನ್ನ ಖಂಡಿತವಾಗ್ಲೂ ಪ್ರಸಾರ ಮಾಡಿ ಅಂತ ಶಾಂತಾ ಅವರು ಬ್ಯಾಂಕ್ ಕಾಲೋನಿಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಸೇರಿದರೆ ಮರ ಸೊಗಸು ಅನ್ನುವ ಹಾಗೆ ಹಳೆ ಹಾಡು ಹೊಸ ಹಾಡು ಎಲ್ಲನ ಕೇಳ್ತಾ ಇವತ್ತು ಆಪ್ಕಿ ಪಸಂದ್ ಕಾರ್ಯಕ್ರಮ ನಿಮಗಾಗಿ ಡೆಡಿಕೇಟ್ ಆಗಿದೆ.

ಆಪ್ತಿ ಪಸಂದ್ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಇನ್ನೇನು ಬಂದ್ಬಿಟ್ಟಿದ್ದೀವಿ ಸ್ನೇಹಿತರೆ. ಇಂದಿನ ಆಪ್ತಿ ಪಸಂದ್ ಮುಗಿಸೋ ಸಮಯ ಬಂದಿದೆ. ಮುಖೇಶ್ ಅವರ ಮಧುರ ಧ್ವನಿ ನಮ್ಮ ನೆನಪುಗಳನ್ನು ಮತ್ತೆ ತಾಜಾ ಮಾಡಿತ್ತು. ಹೃಷಿಕೇಶ್ ಮುಖರ್ಜಿಯವರ ಸರಳ ಸುಂದರ ಕಥೆಗಳು ಮನಸ್ಸನ್ನು ಮುಟ್ಟಿದವು. ಹಾಡುಗಳು ಮುಗಿದರೂ ಅವು ಕೊಡುವ ನೆನಪುಗಳು ಎಂದಿಗೂ ಮುಗಿಯುವುದಿಲ್ಲ. ನಿಮ್ಮ ಸಂದೇಶಗಳಿಗೆ, ನಿಮ್ಮ ರಿಕ್ವೆಸ್ಟ್ಗಳಿಗೆ, ನಿಮ್ಮ ಪ್ರೀತಿಗೆ ತುಂಬ ಧನ್ಯವಾದಗಳು. ನಿಮ್ಮ ಜೊತೆ ಈ ಸಂಗೀತದ ಈ ಸುಂದರ ಪಯಣದಲ್ಲಿ ನಾನು ಇದ್ದಿದ್ದು ಇನ್ನೂ ಸಂತೋಷ. ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಹಾಡನ್ನು ಕೇಳ್ತೀರಿ, ನೆನಪುಗಳನ್ನು ಮೆಲುಕು ಹಾಕ್ತೀರಿ, ಖುಷಿಯಾಗಿರಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಶಾಂತಲಾ ಜೆ.

0: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 12 ಗಂಟೆ. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ನಾಡಿದ್ದು ರಾಷ್ಟ್ರೀಯ ಕ್ರೀಡಾ ದಿನ. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನಾಚರಣೆ. ರಾಷ್ಟೀಯ ಕ್ರೀಡಾ ದಿನದ ಪೂರ್ವಭಾವಿಯಾಗಿ ಕೇಂದ್ರ ಕ್ರೀಡಾ ಸಚಿವಾಲಯ ಆಯೋಜಿಸಿರುವ ಖೇಲೋ ಇಂಡಿಯಾ ಖೇಲ್ ಕಿ ಬಾತ್ ಪಿಎಂ ಕೆ ಸಾಥ್ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11:30 ಹೊಸದಿಲ್ಲಿಯಿಂದ ವರ್ಚುವಲ್ ವೇದಿಕೆಯಲ್ಲಿ ಮಾತನಾಡುತ್ತಿದ್ದಾರೆ. ಐಐಟಿ ಐಐಎಂ ಹಾಗೂ ಏಮ್ಸ್ ಸೇರಿದಂತೆ ದೇಶಾದ್ಯಂತ 1500 ಹೆಚ್ಚು ಶೈಕ್ಷಣಿಕ ಸ್ಥಳಗಳಲ್ಲಿ ಹಾಗೂ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಜೆಜಿ ಕಾಲೇಜ್ ಆಫ್ ಕಾಮರ್ಸ್ ಸಭಾಂಗಣ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳ ಖೇಲೋ ಇಂಡಿಯಾ ನೇರ ಸಂವಾದ ಕಾರ್ಯಕ್ರಮ ಪ್ರಸಾರಗೊಳ್ಳುತ್ತಿದೆ. ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ಯೋಜನಾಬದ್ಧ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದ ಪ್ರಧಾನಮಂತ್ರಿಯವರು, ಕ್ರೀಡಾ ಪಯಣ ದೇಶದ ಒಲಿಂಪಿಕ್ಸ್ ಮಹತ್ವಾಕಾಂಕ್ಷೆ, ಯುವ ನಾಯಕತ್ವ, ವಿಕಸಿತ ಭಾರತ ಹಾಗೂ ನಶೆ ಮುಕ್ತ ಯುವಜನತೆ, ಹೀಗೆ ಒಟ್ಟು 5 ಬಿಂದುಗಳ ಮೇಲೆ ಅವರು ಮಾತನಾಡುತ್ತಿದ್ದಾರೆ.
2: सभी को बहुत बहुत बधाई देता हूं. आय भारत के लाखों लाख वॉलेंटियर्स का भी बहुत हृदय से अभिनंदन करता हूं. आज इस कार्यक्रम में देश के एथलीट्स और स्पोर्ट जगत के महानुभाव भी हम सबके साथ शामिल. आप सबको पता है साथियों, 2 दिन बाद नेशनल स्पोर्ट्स डे भी. आप सभी को, देश भर के युवाओं को और खेल जगत से जुड़े सभी साथियों को खेल दिवस की अग्रिम शुभकामनाएं देती हूँ. ये दिन महाभारत के महान संतान मेजर ध्यानचंद जी को याद करने का भी अवसर.
1: ಇಂದು ವಿಶ್ವ ಕೆರೆಗಳ ದಿನಾಚರಣೆ. ಕೆರೆಗಳನ್ನು ಉಳಿಸಿ, ನೀರನ್ನು ಸಂರಕ್ಷಿಸಿ, ಭವಿಷ್ಯವನ್ನು ರಕ್ಷಿಸಿ, ಕೆರೆಗಳು ಪ್ರಕೃತಿಯ ಜೀವನಾಡಿ ಎಂಬ ಧ್ಯೇಯದೊಂದಿಗೆ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಕೆರೆಗಳ ಸ್ವಚ್ಛತೆ ಹಾಗೂ ಜನಜಾಗೃತಿ ಕಾರ್ಯಕ್ರಮಗಳು ನಾಡಿನಾದ್ಯಂತ ಹಲವೆಡೆ ಆಯೋಜಿತವಾಗಿವೆ. ನೇಪಾಳ ಪ್ರವಾಸಕ್ಕೆ ತೆರಳಿರುವ ಕರ್ನಾಟಕದವರು ಸಂಪರ್ಕಕ್ಕೆ ಸಿಗದಿದ್ದರೆ ಶುಲ್ಕರಹಿತ ಸಹಾಯವಾಣಿ 1070 ಅಥವಾ 0800222537 ಕರೆ ಮಾಡಿ ಮಾಹಿತಿ ನೀಡುವಂತೆ ಕಂದಾಯ ಇಲಾಖೆ ಸೂಚಿಸಿದೆ. ಮಾನಸ ಸರೋವರ ಯಾತ್ರೆಗಾಗಿ ನೇಪಾಳಕ್ಕೆ ತೆರಳಿದ್ದ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕು ಕೊಡ್ಲಿ ಗ್ರಾಮದ ಮಲ್ಲಿನಾಥ್ ಹಾಗೂ ಕನಕಪುರದ ಸಂಗಮೇಶ್ ನೇಪಾಳದ ಬೆಟರ್ವಾಟಿಯಲ್ಲಿ ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ. ಪಶ್ಚಿಮಘಟ್ಟ ವ್ಯಾಪ್ತಿಯ ರಾಜ್ಯದ 10 ಜಿಲ್ಲೆಗಳ 1449 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಕೇಂದ್ರ ಅಧಿಸೂಚನೆ ಹೊರಡಿಸಿದ ಹಿನ್ನೆಲೆ ಸೆಪ್ಟೆಂಬರ್ನಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. 1 ದಿನದ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆಯೂ ಚಿಂತಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಪರವಾನಿಗೆ ಪಡೆದು ಹೋಂಸ್ಟೇ ನಡೆಸುವುದು ಕಡ್ಡಾಯ. ಕಾನೂನುಬಾಹಿರವಾಗಿ ಹೋಂಸ್ಟೇ ನಡೆಸಿದರೆ ಕಾನೂನು ಪ್ರಕಾರ ಕ್ರಮ ಜರುಗಿಸುವುದಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಇ ಬಾಲಕೃಷ್ಣಪ್ಪ ಕಟ್ಟುನಿಟ್ಟಾಗಿ ಸೂಚಿಸಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ 355 ಆರಾಧನಾ ಮಹೋತ್ಸವದ ಅಂಗವಾಗಿ ರಾಯಚೂರಿನ ಮಂಚಾಲಯ ಮಂತ್ರಾಲಯದ ಶ್ರೀಮಠದಲ್ಲಿ ಇಂದಿನಿಂದ ಸೆಪ್ಟೆಂಬರ್ 2 ತಾರೀಖಿನವರೆಗೆ ಸಪ್ತರಾತ್ರೋತ್ಸವ ಜರುಗಲಿದೆ. ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಇಂದು ಸಪ್ತರಾತ್ರೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಸೆಪ್ಟೆಂಬರ್ 1 ಶ್ರೀ ಸುಜ್ಞಾನೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ನಡೆಯಲಿದೆ. 1000 ಹಾಡುಗಳ ಸರದಾರ ಹುಕ್ಕೇರಿ ಬಾಳಪ್ಪನವರ ದತ್ತಿ ಕಾರ್ಯಕ್ರಮ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಜರುಗಿತು. ಹಿರಿಯ ಚಿಂತಕ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಯರಗಟ್ಟಿಯ ಅಶೋಕ್ ಹಾದಿಮನಿ ಹುಕ್ಕೇರಿ ಬಾಳಪ್ಪನವರ ವ್ಯಕ್ತಿತ್ವ ಮತ್ತು ಕೃತಿತ್ವದ ಕುರಿತು ಮಾತನಾಡಿದರು. ಹಿರಿಯ ಸಂಶೋಧಕರಾಗಿದ್ದ ಡಾ ಎಂಎಂ ಕಲಬುರಗಿ ಅವರ 11ನೇ ಹುತಾತ್ಮ ದಿನಾಚರಣೆಯನ್ನು ಡಾ ಎಂಎಂ ಕಲಬುರಗಿ ರಾಷ್ಟೀಯ ಪ್ರತಿಷ್ಠಾನ 30ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಿದೆ. 17 ವರ್ಷದ ಅಪೂರ್ವ ಕಾಂಬ್ಳೆ ಬೆಂಗಳೂರಿನಲ್ಲಿ ನಡೆದ ರೋಡ್ ಟು ಜಿಸಿಎಲ್ ಫೆಡರೇಟೆಡ್ ರ್ಯಾಪಿಡ್ ಚೆಸ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. 700ಕ್ಕೂ ಹೆಚ್ಚು ಆಟಗಾರರು ಭಾಗವಹಿಸಿದ್ದ ಟೂರ್ನಿಯನ್ನು ಗ್ಲೋಬಲ್ ಚೆಸ್ ಲೀಗ್ ಸಂಯೋಜಿಸಿತ್ತು. ಸಮ್ಮೇದ್ ಜಯಕುಮಾರ್ ಎರಡನೇ ಸ್ಥಾನದೊಂದಿಗೆ ರನ್ನರ್ಸ್ಅಪ್ ಹಾಗೂ ವೈದ್ಯನಾಥನ್ ಕಣ್ಣನ್ ಮೂರನೇ ಸ್ಥಾನ ಗಳಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲಿನ ಆ ಕಾಲದ ದನಿಗಳು.
1: ನೆನಪುಗಳ ಮಾತು ಮಧುರ
2: ಪ್ರತಿದಿನ 12:05 to 1:10 ಕೇಳಿ ನವಿಲುಗರಿ.
3: ನವಿಲುಗರಿಯೊಂದು ಎದೆಯೊಳಗೆ ಬಂದು ಕಚಗುಳಿಯ ಇಟ್ಟಂತಿದೆ.
0: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
3: ಹಾಡದ ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ.
0: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ ನಿಮಾತ್ರ
2: ಆಕಾಶವಾಣಿ FM ರೇನ್ಬೋ 101.3 MHz.
4: ಆ ಕಾಲದ ಮರೆಯಲಾಗದ ದನಿಗಳು ಈ ಕಾಲದಲ್ಲಿ ನಿಮ್ಮ ಮುಂದೆ ಸಾಕಾರಗೊಳ್ಳಿವೆ. ಹೌದು ಸ್ನೇಹಿತರೆ, 12:06:43 ಆಕಾಶವಾಣಿ FM ರೇನ್ಬೋ 101.3 MHz ಕಂಪನಾಂಕಗಳಲ್ಲಿ ಇದೀಗ ನನ್ನ ಜೊತೆಯಾಗಿರುವ ಸದಭಿರುಚಿಯ ಆತ್ಮೀಯರಿಗೆಲ್ಲ ಹೃದಯಪೂರ್ವಕ ನಮಸ್ಕಾರಗಳು. ಮುಂದಿನ 55 ನಿಮಿಷಗಳಲ್ಲಿ ನಿಮ್ಮೆಲ್ಲರೊಂದಿಗೆ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳುವಂಥ ಅಮೂಲ್ಯ ಘಳಿಗೆ ಇಂದು ನನ್ನದಾಗಿದೆ. ನಾನು ನಿಮ್ಮ ಗೆಳತಿ RJ ಗೌರಿ ನಿಮ್ಮ ಜೊತೆಯಾಗಿದ್ದೀನಿ ಮಧುರ ಮಂಜುಳ ಅರ್ಥಪೂರ್ಣ ಗೀತೆಗಳೊಂದಿಗೆ.

ಪ್ರತಿ ಜನ್ಮಕ್ಕೂ ಇದೇ ಬಂಧ ಮರುಕಳಿಸಲಿ ಅನ್ನುವಂಥ ಹಲವಾರು ಬಂಧಗಳನ್ನು ನಮ್ಮ ಜೀವನದಲ್ಲಿ ನಾವು ನೋಡ್ತೀವಿ. ಇದೀಗ ನೀವು ಕೇಳ್ತಾ ಇದ್ರಿ ಶಿವರಾಜ್ಕುಮಾರ್ ಮತ್ತು ಸುರ್ವಿನ್ ಚಾವ್ಲಾ ಅವರ ಅಭಿನಯದ ಪರಮೇಶ್ ಪಾನ್ವಾಲಾ ಚಿತ್ರದ ಗೀತೆಯನ್ನು. ಕವಿರಾಜ್ ಅವರ ಸಾಹಿತ್ಯ ಇತ್ತು, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದವರು ಕುನಾಲ್ ಗಾಂಜಿವಾಲಾ ಮತ್ತು ಶ್ರಾವ್ಯ ಅವರು. ಸ್ನೇಹಿತರೆ, ಕೆಲವು ಸಂಬಂಧಗಳಿಗೆ ಹೆಸರಿಡಬಹುದು, ಆದರೆ ಕೆಲವು ಸಂಬಂಧಗಳನ್ನು ಅನುಭವಿಸಿದಾಗಲೇ ಅದರ ತೀವ್ರತೆ ಅರ್ಥವಾಗುವುದು. ಅಂತಹ ಒಂದು ಅಪೂರ್ವ ಸಂಬಂಧ ಸೋದರ ಸೋದರಿಯರ ಸಂಬಂಧ. ಪ್ರತಿ ಜನ್ಮಕ್ಕೂ ಇದೇ ಬಂಧ ಹಸಿರಾಗಿರಲಿ ಅಂತ ಹಾರೈಸುವಂತಹ ಸಂಬಂಧ. ಜಗಳ ಇರುತ್ತೆ, ಕೋಪ ಇರುತ್ತೆ, ಒಬ್ರನ್ನೊಬ್ರು ಛೇಡಿಸೋದಿರುತ್ತೆ, ತುಂಟಾಟ ಇರುತ್ತೆ, ಅಯ್ಯೋ ಮುಖನೇ ನೋಡಲ್ಲಪ್ಪ ಅಂತ ಹೇಳುವಂಥ ಸಂದರ್ಭಗಳು ಇರುತ್ತೆ. ಆದರೆ ಕಷ್ಟ ಬಂದಾಗ ಎಲ್ಲವನ್ನು ಮರೆತು ಮೊದಲು ಕೈ ಚಾಚುವಂಥ ಹೃದಯ ಕೂಡ ಅಲ್ಲಿರುತ್ತೆ. ಅದೇ ಸೋದರ ಸೋದರಿಯರ ಬಂಧ. ಈ ಬಂಧವನ್ನು ನೆನಪಿಸುವಂಥ ಹಬ್ಬವೇ ರಕ್ಷಾಬಂಧನ. ಹಾಂ ಸ್ನೇಹಿತರೆ, ನಾಳೆ ಇದೆ ರಕ್ಷಾಬಂಧನ. ನಾವಿವತ್ತು ನಿಮ್ಮ ಜೊತೆಯಲ್ಲಿ ಈ ಬಂಧನವನ್ನು ಖುಷಿ ಖುಷಿಯಾಗಿ ಹಾಡುಗಳ ಮೂಲಕ ಅನುಭವಿಸ್ತಾ ಇದ್ದೀವಿ. ಎಲ್ಲ ಆತ್ಮೀಯರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಮುಂದಿನ ಸೊಗಸಾದ ಗೀತೆಯನ್ನು ಕೇಳೋಣ. 12:12:23 ನಿಮ್ಮ ಸೋದರ ಸೋದರಿಯರ ಸವಿಯಾದ ನೆನಪುಗಳ ಆ ಬಂಧನದ ಒಂದು ಸಂಭ್ರಮವನ್ನು ನಮ್ಮ ಜೊತೆ ಹಂಚಿಕೊಳ್ಬೋದು. ನೀವು ನಮಗೆ ಸಂದೇಶಗಳನ್ನ ಕಳಿಸ್ಕೊಡಿ. 9489091013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ. ನೀವು ಮರೆಯಲಾಗದಂತಹ ಘಟನೆಗಳಿರ್ಬೋದು, ನಿಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಜೊತೆಯಲ್ಲಿ ಹಂಚಿಕೊಂಡಂಥದ್ದು ನಮಗೂ ಹೇಳಿ, ನಾವು ಖುಷಿ ಪಡ್ತೀವಿ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

ಆತ್ಮೀಯರೇ, ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮ 12:18:33. ಒಂದು 15 ದಿವಸದಿಂದ ನೀವು ಗಮನಿಸಿರ್ಬೋದು, ಎಲ್ಲ ಬಳೆ ಅಂಗಡಿಯಲ್ಲಿ, ಸ್ಟೇಷನರಿ ಅಂಗಡಿಗಳಲ್ಲಿ ಕಣ್ಣಿಗೆ ಬಹು ಆಕರ್ಷಣೀಯವಾಗಿ ಕಾಣುವಂಥ ಫಳ ಫಳ ಅಂತ ಹೊಳೆಯುವಂಥ ವೈವಿಧ್ಯಮಯ ರಾಖಿಗಳು ಮಾರಾಟಕ್ಕೆ

ಸಿಗ್ತಾ ಇವೆ. ಹೌದು, ಅದನ್ನು ನೋಡಿದ ತಕ್ಷಣ ತೊಗೊಂಡ್ಬಿಡ್ಬೇಕು ಅನಿಸ್ಬಿಡುತ್ತೆ. ಆ ಥರ ಚೆನ್ನಾಗಿರುತ್ತೆ, ರಂಗ್ ರಂಗಾಗಿ, ಅದರಲ್ಲೂ ಹಳದಿ ಅಥವಾ ಕೇಸರಿ ಬಣ್ಣದ ದಾರ, ಹರಳುಗಳು ಜಾಸ್ತಿ ಇದ್ದರೆ ಅದಕ್ಕೊಂದರ, ಮುತ್ತುಗಳನ್ನು ಪೋಣಿಸಿ ಓಂ ಶ್ರೀ ಅಂತೆಲ್ಲ ಬರೆದಿದ್ರೆ ಅದಕ್ಕೊಂದರ, ಹೀಗೆ ಅಲಂಕರಿಸಲ್ಪಟ್ಟಂತಹ ತರಹೇವಾರಿ ರಾಖಿಗಳು ಅಂಗಡಿಗಳಲ್ಲಿ ಕಾಣಸಿಗ್ತಾ ಇದೆ. ಬೆಳ್ಳಿ ಬಂಗಾರದ ರಾಖಿಗಳು ಸಿಗುತ್ತವೆ, ದರ ಮಾತ್ರ ಕೈಗೆಟ್ಕೋಂಥದ್ದಲ್ಲ ಅಲ್ವಾ. ರಾಖಿ ಹಬ್ಬ ಅಥವಾ ರಕ್ಷಾಬಂಧನ ಶ್ರಾವಣ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆ ಎಂದು ನಾವು ಎಲ್ಲ ಕಡೆ ಆಚರಿಸುವಂಥ ಹಬ್ಬ ರಾಖಿ ಹುಣ್ಣಿಮೆ ಅಥವಾ ನೂಲು ಹುಣ್ಣಿಮೆ ಅಂತ ಆಚರಿಸ್ತೀವಿ ಹಬ್ಬನ. ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಬಹಳ ಹೆಚ್ಚಾಗಿ ಇದನ್ನು ಅಂದರೆ ಪ್ರತಿ ಮನೆಯಲ್ಲೂ ಆಚರಿಸ್ತಾರೆ. ದಕ್ಷಿಣ ಭಾರತದಲ್ಲಿ ನಾವೇನು ಮಾಡ್ತೀವಿ, ನಾಗರ ಪಂಚಮಿ ದಿವಸನೇ ಅಣ್ಣ ತಮ್ಮಂದ್ರನ್ನೆಲ್ಲ ಕರೆದುಬಿಟ್ಟು ಅವ್ರಿಗೆ ಬೆನ್ನು ತೊಳೆಯೋದು, ಅವರಿಗೆ ಉಡುಗೊರೆಗಳನ್ನು ಕೊಡುವಂಥದ್ದು, ಸಿಹಿ ತಿನ್ನಿಸೋದು ಇವೆಲ್ಲವನ್ನು ಮಾಡ್ತೀವಿ. ಹಾಗೆ ರಕ್ಷಾ ದಾರವನ್ನು ಕೂಡ ಕಟ್ತೀವಿ. ಆದರೆ ಈಗೀಗ ದಕ್ಷಿಣ ಭಾರತದಲ್ಲೂ ಈ ರಾಖಿ ಹಬ್ಬ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಅಣ್ಣ ತಮ್ಮಂದರನ್ನು ಗೌರವಿಸುವಂಥ ಒಂದು ಹಬ್ಬವಾಗಿ, ಹೌದು, ಸೋದರ ಸೋದರನಿಗೆ, ಈ ಸಮಾನರಿಗೆ, ಸೋದರರಿಗೆ ಇರ್ಬೋದು, ಸೋದರ ಸಮಾನರಿಗೆ ಇರ್ಬೋದು, ಕೈಗೆ ಕೊಟ್ಟಂಥ ಒಂದು ದಾರವನ್ನೇ ನಾವು ರಾಖಿ ಅಥವಾ ರಕ್ಷೆ ಅಂತ ಕರಿತೀವಿ. ಆರತಿ ಎತ್ತಿ ಸಿಹಿ ತಿನ್ನಿಸಿ ಉಡುಗೊರೆ ನೀಡಿ ಸಂಭ್ರಮಿಸುವಂಥ ಈ ಹಬ್ಬ ರಕ್ಷಾಬಂಧನ. ರಕ್ಷಾಬಂಧನ ಅಂದರೆ ರಾಖಿ ಕಟ್ಟೋದು ಮಾತ್ರನಾ? ನಿಜವಾದ ಅರ್ಥ ಏನು? ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಗೆ ರಾಖಿ ಕಟ್ಟೋದು ಒಂದು ಭರವಸೆಯ ಸಂಕೇತ ಅಂತ ಹೇಳಲಾಗುತ್ತೆ. ಇದು ಕೇವಲ ನನ್ನನ್ನು ರಕ್ಷಿಸು ಅನ್ನುವಂಥ ಒಂದೇ ಅರ್ಥದಿಂದ ಕಟ್ಟುವಂಥದ್ದಲ್ಲ. ರಕ್ಷಣೆ ಅನ್ನೋ ಪದ ಈಗಿನ ಕಾಲದಲ್ಲಿ ಬಹಳ ವಿಶಾಲವಾದ ಅರ್ಥವನ್ನು ಪಡ್ಕೊಂಡಿದೆ ಅಲ್ವಾ. ಸೋದರ ತನ್ನ ಸೋದರಿಯ ಕನಸುಗಳಿಗೆ ಬೆಂಬಲ ನೀಡೋದು, ಅದನ್ನು ರಕ್ಷಣೆ ಅಂತೀವಿ. ಅವಳ ನಿರ್ಧಾರಗಳನ್ನು ಗೌರವಿಸೋದು, ಅದು ಕೂಡ ರಕ್ಷಣೆನೇ. ಅವಳು ಎದುರಿಸುವಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದು, ಅದು ರಕ್ಷಣೆಯೇ. ಅವಳು ತನ್ನದೇ ಆದ ಬದುಕನ್ನು ಕಟ್ಟಿಕೊಳ್ಳುವಾಗ ಅವಳನ್ನು ನಿಯಂತ್ರಿಸದೆ ಅವಳ ಪಕ್ಕದಲ್ಲಿ ಬೆಂಬಲವಾಗಿ ನಿಲ್ಲೋದು ಕೂಡ ರಕ್ಷಣೆ ಅಲ್ವಾ. ಹೀಗೆ ಸಹೋದರನ ಬದುಕಿನಲ್ಲಿ ಸಹೋದರಿಯು ಭಾವನಾತ್ಮಕ ಬೆಂಬಲವಾಗಬಹುದು. ಅಣ್ಣ ಅಥವಾ ತಮ್ಮ ಅವನ ಸಾಧನೆಗಳಿಗೆ ಯಶಸ್ಸಿಗೆ ಪೂರಕವಾಗಬಹುದು. ಸಂತೋಷಗೊಂಡಾಗ ಜೊತೆಯಲ್ಲಿದ್ದು ತನ್ನ ಸಂತೋಷವನ್ನು ಹಂಚಿಕೊಳ್ಬಹುದು. ಸೋದರ ತನ್ನ ಬಾಳದಾರಿಯಲ್ಲಿ ಸೋತಾಗ ಧೈರ್ಯ ತುಂಬಬಹುದು. ಅವನ ತಪ್ಪನ್ನು ಪ್ರೀತಿಯಿಂದ ತಿಳಿಸಿ ಅವನನ್ನು ಮುಂದೆ ಕರ್ಕೊಂಡು ಹೋಗ್ಬೋದು. ಹೀಗೆ ರಕ್ಷಾಬಂಧನ ಅಂದರೆ ಅದಕ್ಕೊಂದು ವಿಶಾಲವಾದ ಅರ್ಥ ಇದೆ. ಬರೀ ರಕ್ಷಣೆ ಮಾತ್ರ ಅಲ್ಲದೆ ಪರಸ್ಪರ ಕಾಳಜಿ, ಗೌರವ ಮತ್ತು ಹೊಣೆಗಾರಿಕೆಯ ಬಂಧ ಅಂತ ಹೇಳ್ಬೋದು. ರಕ್ಷಾಬಂಧನ ಸೋದರ ಸೋದರಿಯರ ನಡುವಿನ ಪವಿತ್ರ ಪ್ರೀತಿ ಮತ್ತು ರಕ್ಷಣೆಯ ಭರವಸೆಯನ್ನು ಸಾರುವ ಪ್ರಮುಖ ಹಬ್ಬವಾಗಿದೆ. ರಕ್ಷಾ ಅಂದರೆ ರಕ್ಷಣೆ ಮತ್ತು ಬಂಧನ ಅಂದರೆ ಸಂಬಂಧ ಅಥವಾ ಗಂಟು ಅಂತ ಅರ್ಥ. ಇದು ರಕ್ಷಣೆಯ ಪವಿತ್ರ ಬಂಧ. ಇದು ರಕ್ತ ಸಂಬಂಧಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಯಾವುದೇ ಒಡಹುಟ್ಟಿದವರ ಅಥವಾ ಸ್ನೇಹದ ಅಪ್ಯಾಯತೆಯನ್ನು ಗಟ್ಟಿಗೊಳಿಸುತ್ತೆ. ಶ್ರೀಕೃಷ್ಣನಿಗೆ ದ್ರೌಪದಿಯು ತನ್ನ ಸೀರೆಯಂಚನ್ನು ಕತ್ತರಿಸಿ ಕಟ್ಟೋದು, ಅವಳನ್ನು ರಕ್ಷಿಸುವುದು ಕೃಷ್ಣ ಈ ಹಬ್ಬದ ಪೌರಾಣಿಕ ಹಿನ್ನೆಲೆಯಲ್ಲಿ ಒಂದಾಗಿದೆ. ಕಿಶನ್ ರೋಷನ್ ಶೋಭಾರಾಣಿಯವರು, ಹನುಮಂತೇಗೌಡ ಇವರು ಕೂಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ತಮ್ಮ ಸಂದೇಶವನ್ನು ರವಾನಿಸಿದ್ದಾರೆ. ಧನ್ಯವಾದಗಳು. ಇನ್ನು ಶಾಂತಾಚಾರ್ ಬಡಿಗೇರೆ ಕೊಕ್ಕನವರಿನಿಂದ ಹೇಳ್ತಾ ಇದ್ದಾರೆ, ಹರಿಹರ ತಾಲೂಕಿಂದ. ನಮಸ್ತೆ ಮೇಡಮ್, ಕಲರ್ಫುಲ್ ನವಿಲುಗರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ನಾನು ಗೌರಿ ನಿಮ್ಮ ಜೊತೆಯಲ್ಲಿರೋದು, ಶಾಂತಾಚಾರ್ ಅವರೇ. ಆಮೇಲೆ ಸುಮಲತಾ ಅವರ ಜನ್ಮದಿನ ಇವತ್ತು, ಅವ್ರ ಬಗ್ಗೆ ಕಾರ್ಯಕ್ರಮ ಏನಾದರೂ ಮಾಡ್ತೀರಾ ಅಂತ ಹರೀಶ್ ಅವರು ಮಲ್ಲೇಶ್ವರಂನಿಂದ ಆಗಲೇ ಸಂದೇಶವನ್ನು ಕಳಿಸಿದ್ದೀರಾ. ಓಕೆ, ಸುಮಲತಾ ಅವರಿಗೆ ನಮ್ಮ ಕಡೆಯಿಂದ ಜನ್ಮದಿನದ ಶುಭಾಶಯಗಳನ್ನ ಕೂಡ ತಿಳಿಸ್ತಾ ಇದ್ದೀವಿ. ಇವತ್ತು ನಾಳೆನೇ ರಕ್ಷಾಬಂಧನ ಇದೆಯಲ್ಲ, ಹಾಗಾಗಿ ಸ್ವಲ್ಪ ವಿಭಿನ್ನವಾದಂಥ ಒಂದು ಕಾರ್ಯಕ್ರಮ ಅಂತ ನಾನಿಂದ ಆಯ್ಕೆ ಮಾಡ್ಕೊಂಡಿದ್ದೀನಿ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು. ನಿಮ್ಮ ಸಂದೇಶಗಳನ್ನ ನಮಗೆ ರವಾನಿಸಿ 9480901001

ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. 12:29 ಇದೆ. ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಇವತ್ತು ರಕ್ಷಾಬಂಧನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾಳೆ ಇದೆ ಹಬ್ಬ, ಅದಕ್ಕೂ ಪೂರ್ವ ತಯಾರಿ ಕೂಡ ನಡೀತಾ ಇರುತ್ತೆ. ಒಂದಷ್ಟು ಒಳ್ಳೊಳ್ಳೆಯ ರಾಖಿಗಳನ್ನು ಯಾರ್ಯಾರಿಗೆ ಕಟ್ಟಬೇಕು ಅಂತೆಲ್ಲ ನಾವು ಪ್ರತ್ಯೇಕವಾಗಿ ಇಟ್ಕೊಂಡಿರ್ತೀವಿ. ಈ ಅಣ್ಣಂಗೆ ಇದು, ಈ ಅಣ್ಣಂಗೆ ಇದು, ಆ ಅಣ್ಣಂಗೆ ಅದಿಷ್ಟ, ಈ ತಮ್ಮಂಗೆ ಇದಿಷ್ಟ ಅಂತೆಲ್ಲ ಮೊದಲಿಂದ ಹಾಗೇ ಎಲ್ಲರಿಗೂ ಒಂದು ನೆನಪು ಮಾಡಿ ಕಟ್ಟುವಂಥದ್ದು. ಇದಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಆಗಲೇ ನಮ್ಮ ಸ್ನೇಹಿತರು ಹೇಳಿದ್ರು, ಕಿಶನ್ ರೋಷನ್ ಅವರು, ದ್ರೌಪದಿಯ ಕಥೆಯನ್ನು ಖಂಡಿತ. ಮಹಾಭಾರತದ ಪ್ರಸಂಗವೊಂದರಲ್ಲಿ ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನು ಹಿಡಿದಿದ್ದಾಗ ಚಕ್ರ ತಗುಲಿ ಕೈಯಲ್ಲಿ ಗಾಯ ಆಗುತ್ತೆ. ಅಂಗೈಯಲ್ಲಿ ಆ ಗಾಯದಿಂದ ಧಾರಾಕಾರವಾಗಿ ರಕ್ತ ಸುರಿತಾ ಇದ್ದಾಗ ತಂಗಿ ದ್ರೌಪದಿ ಓಡಿ ಬರ್ತಾಳೆ, ಗಾಬರಿ ಆಗ್ತಾಳೆ. ಯಾವುದೂ ಸಿಗಲ್ಲ ಅಲ್ಲಿ, ಅಣ್ಣನ ಕೈಗೆ ಏನು ಕಟ್ಟೋದು ಅಂತ ಗೊತ್ತಾಗಲ್ಲ. ಸೀರೆಯ ಸೆರಗನ್ನು ಹರಿದು ಅದರ ದಾರದಿಂದ ಆ ಗಾಯವನ್ನು ಮುಚ್ಚಿ ಕಟ್ಟಿ ರಕ್ತವನ್ನು ನಿಲ್ಲಿಸ್ತಾಳೆ, ಆ ನೋವನ್ನು ಕಡಿಮೆ ಮಾಡ್ತಾಳೆ. ಆವಾಗ ಅಣ್ಣ ಕೃಷ್ಣ ಖುಷಿಯಾಗಿ ಹೇಳ್ತಾನಂತೆ, ತಂಗಿ ದ್ರೌಪದಿ, ನಿನಗೆ ಮುಂದೆ ಒಂದು ದಿನ ನಾನು ಒಂದು ವಿಶೇಷವಾದ ಬಹುಮಾನ ಅಥವಾ ವಿಶೇಷವಾದ ಉಡುಗೊರೆಯನ್ನು ಕೊಡ್ತೀನಿ ಅಂತ. ದ್ರೌಪದಿ ಕೇಳಬೇಕಾ, ಅಣ್ಣ ಅದೇನಂತ ಹೇಳೋಣ, ಈಗಲೇ ಹೇಳೋಣ ಅಂತ ತುಂಬ ಕಾಡಿಸ್ತಾಳಂತೆ. ಆದರೆ ಕೃಷ್ಣ ಹೇಳಲ್ಲ, ಸಮಯ ಬರುತ್ತೆ, ಕಾಯ್ತಾ ಇರು, ಸಮಯ ಬಂದಾಗ ನಿನಗೆ ನಾನು ಆ ವಿಶೇಷ ಉಡುಗೊರೆಯನ್ನು ಕೊಡ್ತೀನಿ ಅಂತ ಹೇಳ್ತಾನಂತೆ. ಅದೇ ದ್ರೌಪದಿಯ ವಸ್ತ್ರಾಪರಣದ ಸಂಕಷ್ಟ ಸಂದರ್ಭ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ದ್ರೌಪದಿಗೆ ಸೀರೆ ಅಕ್ಷಯವಾಗುವಂತೆ ವರ ನೀಡ್ತಾನೆ. ಆಕೆಯ ಮಾನ ರಕ್ಷಣೆ ಮಾಡಿದಂತಹ ಕತೆ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರುವಂತಹ ಕತೆನೇ. ಹಾಗೆಯೇ ಮೊದಲು ಯುದ್ಧ ಭೂಮಿಗೆ ಹೋಗುವಂಥ ಸಂದರ್ಭದಲ್ಲಿ ವೀರ ರಕ್ಷೆಯಾಗಿ ಪತ್ನಿ ತನ್ನ ಪತಿಯ ಕೈಗೆ, ರಾಜರ ಕೈಗೆ ಈ ದಾರವನ್ನು ಕಟ್ತಾ ಇದ್ರಂತೆ. ಇದು ಇಂದ್ರ ಮತ್ತು ಶಚಿಯ ಕಥೆಯಲ್ಲಿ ಬರುತ್ತೆ. ಶಚಿ ತನ್ನ ಪತಿ ಇಂದ್ರ ಅಸುರರ ಜೊತೆಯಲ್ಲಿ, ರಾಕ್ಷಸರ ಜೊತೆಯಲ್ಲಿ ಯುದ್ಧಕ್ಕೆ ಹೊರಟಾಗ ಅಲ್ಲಿ ಸೋಲುಂಟಾಗಬಾರ್ದು ಅಂತ ರಕ್ಷಾ ದಾರವನ್ನು ಕಟ್ತಾ ಇದ್ಲಂತೆ. ಹಾಗೆ ಇನ್ನು ಗುರುಕುಲಕ್ಕೆ ಬಂದರೆ ಗುರುಗಳು ತಮ್ಮ ವಿದ್ಯೆಯನ್ನೆಲ್ಲ ಶಿಷ್ಯರಿಗೆ ಧಾರೆ ಎರೆದು ಅವರ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಶ್ರಾವಣ ಶುಕ್ರವಾರ, ಶ್ರಾವಣ ಮಾಸದ ಶುಕ್ರವಾರ, ಶ್ರಾವಣ ಪೌರ್ಣಮಿಯ ದಿವಸ, ಇದು ನಾಳೆ ಶುಕ್ರವಾರನೇ ಬಂದಿದೆ, ಶ್ರಾವಣ ಪೌರ್ಣಮಿಯ ದಿವಸ ತಮ್ಮ ಗುರುಗಳು ತಮ್ಮ ಶಿಷ್ಯರಿಗೆ ಕೈಗೆ ಒಂದು ದಾರ ಕಟ್ತಾ ಇದ್ರಂತೆ. ಅದು ರಕ್ಷಾದಾರ. ಯಾಕೆ ಅಂದರೆ ಕಲ್ತಂತಹ ವಿದ್ಯೆ ಮರ್ತೋಗಬಾರ್ದು, ಅದು ಬೇರೆ ಕಾರ್ಯಕ್ಕೆ ಅಂದರೆ ಕೆಟ್ಟ ಕಾರ್ಯಗಳಿಗೆ ಉಪಯೋಗ ಆಗಬಾರ್ದು, ಒಳ್ಳೆ ರೀತಿಯಲ್ಲಿ ಅದು ಉಪಯೋಗ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿ ದಾರವನ್ನು ಕಟ್ತಾ ಇದ್ರಂತೆ. ಈ ದಾರದ ಮಹತ್ವ ಎಷ್ಟಿದೆ ನೋಡಿ ಅಲ್ವಾ ಸ್ನೇಹಿತರೆ. ಇಲ್ಲಿ ಎಲ್ಲ ಇದರಲ್ಲೂ ನಾವು ನೋಡುವಂಥದ್ದು ಘಟನೆಗಿಂತ ಭಾವನೆ ಮುಖ್ಯ ಅನ್ನುವಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿಯೇ ಹಾಗೆ ಅಲ್ವಾ? ಸಂಬಂಧಗಳನ್ನು ಕೇವಲ ರಕ್ತ ಸಂಬಂಧಗಳಾಗಿ ನೋಡದೆ ಭಾವನೆಯಿಂದ ಬಂದು ಆ ಸಂಬಂಧಕ್ಕೆ ಬೆಲೆ ಕೊಟ್ಟಾಗ, ಗೌರವವನ್ನು ನೀಡಿದಾಗ ಆ ರಕ್ಷಾಬಂಧನಕ್ಕೆ ಅರ್ಥ ಕೂಡ ವಿಶಾಲವಾಗ್ತಾ ಹೋಗುತ್ತೆ. ಕಾಲಕಾಲಕ್ಕೆ ಈ ರಕ್ಷಾಬಂಧನದ ಅರ್ಥ ಕೂಡ ಹಾಗೆ ವಿಶಾಲವಾಗ್ತಾ ಬಂತು. ರಕ್ತ ಸಂಬಂಧಗಳನ್ನು ಮೀರಿ ನಮಗೆ ಸಹಾಯ ಮಾಡಿದಂಥ, ನಮ್ಮ ಸೋದರ ಸ್ವರೂಪಿಯಾಗಿ ಬಂದಂಥ, ನಮ್ಮ ಕಷ್ಟಕಾಲದಲ್ಲಿ ನಿಂತಹ ಎಲ್ಲರಿಗೂ ಈ ಸಂದರ್ಭದಲ್ಲಿ ಒಂದು ಗೌರವವನ್ನು ಸಲ್ಲಿಸುವಂಥ ಒಂದು ಕ್ರಮವಾಗಿ ರಕ್ಷಾಬಂಧನ, ರಕ್ಷಾ ಸಂಬಂಧವನ್ನು ಮೀರಿದ ಬಂಧವಾಗಿ ಬಂದಿದೆ ಸ್ನೇಹಿತರೆ.

ಒಂದೇ ಬಳ್ಳಿಯ ಹೂಗಳು ಚಿತ್ರದ ಗೀತೆನ ಕೇಳ್ತಾ ಇದ್ರಿ. ಅಣ್ಣ ನಿನ್ನ ಸೋದರಿಯಣ್ಣ, ತಂಗಿಯ ನೆನೆದು ಉರಿಸುತ್ತಿರು ನೆನಪಿನ ನಂದಾದೀಪ, ಎಂಥ ಸಾಲುಗಳನ್ನು ಖಂಡಿತವಾಗಿ ಜೊತೆಯಲ್ಲೇ ಬೆಳೆದಿರ್ತೀವಿ, ಜೊತೆಯಲ್ಲೇ ಆಟ ಆಡಿರ್ತೀವಿ. ಆದರೆ ಮುಂದೊಂದು ದಿನ ದೂರ ಹೋದಾಗ ಅಣ್ಣನ ನೆನಪು, ತವರಿನ ನೆನಪು, ಇವೆಲ್ಲ ತುಂಬ ಕಾಡುವಂಥ ವಿಚಾರಗಳು. ಪೂರ್ಣಿಮಾ ಲಾಗದ ಮನೆಯಿಂದ ಹೇಳ್ತಾ ಇದ್ದಾರೆ, ಆಹಾ ಅಣ್ಣ ನಿನ್ನ ಸೋದರಿಯಣ್ಣ, ಇದೊಂದು ಹಾಡು ಸಾಕು ನಮ್ಮನ್ನು ಪುಳಕಗೊಳಿಸಲು, ಅಂಥ ದಿವ್ಯ ಅನುಭೂತಿ ಈ ಸಂಬಂಧ. ಈ ವಿಷಯದ ಆಯ್ಕೆಗಾಗಿ ನಿಮಗೆ ಧನ್ಯವಾದ ಅಂತ ಪೂರ್ಣಿಮಾ ಅವರು ಹೇಳ್ತಾ ಇದ್ದಾರೆ. ನಿಮಗೂ ಧನ್ಯವಾದಗಳು ಕಾರ್ಯಕ್ರಮವನ್ನು ಕೇಳಿ ಸಂದೇಶವನ್ನು ಕಳಿಸಿದ್ದಕ್ಕೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ಇಂದಿನ ನವಿಲುಗರಿಯ ಅದ್ಭುತ ಸುಮಧುರ ಸುಂದರ ರಕ್ಷಾಬಂಧನದ ಬಗ್ಗೆ ಹಾಡು ಮಾಹಿತಿ ಎರಡೂ ಅದ್ಭುತ, ನಿಮಗೂ ಕೂಡ ರಕ್ಷಾಬಂಧನದ ಶುಭಾಶಯಗಳು ಅಂತ. ನಿಮಗೂ ಕೂಡ ಶುಭಾಶಯಗಳು. ನಮ್ಮ ಮೂವರ ಲೈಫ್ ಬೇರೆ ಆಗೋದ್ರೂ ಓಕೆ, ನಿಮ್ಮಿಬ್ಬರ ಜೊತೆ ಇರೋ ಕಂಫರ್ಟ್ ಮಾತ್ರ ಹಾಗೇ ಇದೆ. ನಾವು ಜಗಳ ಮಾಡ್ತೀವಿ, ನಗ್ತೀವಿ, ಮಾತಾಡ್ತೀವಿ, ಮತ್ತು ಎಲ್ಲ ನಾರ್ಮಲ್ ಆಗ್ತೀವಿ. ನಮ್ಮ ಈ ಬಾಂಡ್ ಯಾವತ್ತೂ ಹೀಗೇ ಇರಲಿ. ಹ್ಯಾಪಿ ರಕ್ಷಾಬಂಧನ್ ಉಜ್ವಲ್ ಆ್ಯಂಡ್ ಅಪೂರ್ವ ಅಂತ ಅಮೂಲ್ಯ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಆಹಾ, ಖಂಡಿತವಾಗ್ಲೂ ನಾಳೆ ಇರೋದು ರಕ್ಷಾಬಂಧನ, ಇವತ್ತೇ ಆಚರಿಸ್ಕೋತಾ ಇದ್ರೆ ನಾವು ಕೂಡ ಆಚರಿಸ್ಕೋತಾ ಇದ್ದೀವಿ. ಇವತ್ತಿಂದ ಹಬ್ಬದ ಸಂಭ್ರಮ ಶುರು. ಯಾಕಂದರೆ ಅಣ್ಣಂದ್ರಿಗೆಲ್ಲ ಕರೆ ಮಾಡಿ ನಾಳೆ ಎಷ್ಟೊತ್ತಿಗೆ ಬರ್ತೀನಿ, ನೀವು ಎಷ್ಟೊತ್ತಿಗೆ ಬರ್ತೀರಾ, ಇದನ್ನೆಲ್ಲ ಕೇಳಬೇಕಲ್ಲ, ತುಂಬ ಕೆಲಸ ಇರುತ್ತಪ್ಪ. ಹೌದು ಸ್ನೇಹಿತರೆ, ಹಾಗೆ ನಿಮ್ಮ ನೆನಪುಗಳ ಒಂದು ಬುತ್ತಿಯನ್ನು ಬಿಚ್ಚಿ ನಮಗೂ ಕೂಡ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆಯಲ್ಲಿ ನೀವು ಆಡಿದಂಥ ಆಟಗಳು, ಎಲ್ಲೋ ಒಂದು ಕಡೆಯಲ್ಲಿ ಜಗಳ ಮಾಡಿಕೊಂಡು ದೂರ ಆಗಿದ್ದಿರ್ಬೋದು, ಮತ್ತೆ ಒಂದಾಗಿರಬಹುದು, ಆ ಸವಿಯನ್ನು ಮತ್ತೆ ಹಂಚಿಕೊಳ್ಳಿ. ಚಿಕ್ಕವರಿದ್ದಾಗ ಬಾಲ್ಯದ ಜಗಳು ಹೀಗೆ ಅಲ್ಲ, ಜಗಳಗಳೆಲ್ಲ ಈಗ ಅದು ಸುಂದರ ನೆನಪುಗಳಾಗಿರುತ್ತೆ. ರಿಮೋಟ್ಗಾಗಿ ಜಗಳ, ಚಾಕ್ಲೇಟ್ಗಾಗಿ ಜಗಳ, ಅಮ್ಮನ ಮಡ್ಲಲ್ಲಿ ಯಾರು ಕೂತ್ಕೋಬೇಕು ಅನ್ನೋದಕ್ಕೆ ಜಗಳ, ಅವನು ನನ್ನ ಪೆನ್ ತಗೊಂಡ, ಅವಳು ನನ್ನ ಪುಸ್ತಕ ಮುಟ್ಟದ್ಲು, ಅಮ್ಮ ಅವನು ನನಗೆ ಹೊಡೆದ, ಅಮ್ಮ ಅವಳೇನು ಮೊದಲು ಶುರು ಮಾಡಿದ್ದಮ್ಮ. ಈ ಥರದ ಜಗಳಗಳು ಯಾವಾಗಲೂ ಆಡ್ತಾನೆ ಇರ್ತೀವಿ, ಎಲ್ಲರೂ ಮಾಡಿರ್ತೀವಿ. ಆದರೆ ಇದೇ ಮಕ್ಕಳು ದೊಡ್ಡವರಾದಮೇಲೆ ಒಬ್ಬರು ಬೇರೆ ಊರಿಗೆ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಹೊರಟ್ರೆ, ಇನ್ನೊಬ್ಬರು ತಮ್ಮದೇ ಆದ ಪುಟ್ಟ ಕುಟುಂಬ ಸಂಸಾರ ಅಂತ ಬೇರೆ ಆಗ್ತಾರೆ. ಬಾಲ್ಯದ ಜಗಳಗಳೆಲ್ಲ ನಿಧಾನವಾಗಿ ನೆನಪುಗಳಾಗ್ತಾ ಹೋಗ್ತವೆ. ಇಂದು ಉದ್ಯೋಗ, ಶಿಕ್ಷಣ, ವೃತ್ತಿ, ಮದುವೆ, ವಿದೇಶ ಪ್ರವಾಸ, ವಿದೇಶ ವಾಸ, ಹೀಗೆ ಹಲವಾರು ಕಾರಣಗಳಿಂದ ಸೋದರ ಸೋದರಿಯರು ಬೇರೆ ಬೇರೆ ನಗರಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ವಾಸಿಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ರಾಖಿ ಕಟ್ಟೋದಕ್ಕೆ ಸೋದರಿ ಅಣ್ಣನ ಮನೆಗೆ ಬರಬೇಕಾಗಿತ್ತು. ತವ್ರ ಮನೆ ಬರೋದಕ್ಕೆ ಅದೊಂದು ಉತ್ತಮ ನೆಪ ಕೂಡ ಹೌದಲ್ವ? ಈಗ ಮೊಬೈಲ್ನಲ್ಲಿ ಖಂಡಿತವಾಗ್ಲೂ ಏನು ವಿಡಿಯೋ ಕಾಲ್ ಮಾಡುವಂಥ ಒಂದು ಅವಕಾಶ ಇದೆ. ಆನ್ಲೈನ್ನಲ್ಲಿ ರಾಖಿ ಕಳಿಸ್ಬೋದು, ವರ್ಚುವಲ್ ಶುಭಾಶಯ ಕಳಿಸ್ಬೋದು. ತಂತ್ರಜ್ಞಾನ ಪರಿಸ್ಥಿತಿ ಬದಲಾಗಿದ್ರೂ ಕೂಡ ಭಾವನೆ ಬದಲಾಗದಂತೆ ನೋಡ್ಕೊಳ್ಳೋದು ನಮ್ಮ ಕೈಲಿದೆ ಅಲ್ವಾ? ಒಂದು ಆತ್ಮೀಯ ಮಾತು, ಹೇಗಿದೆಯಾ ಅನ್ನೋ ಕಾಳಜಿ, ಒಂದು ಹಳೆ ನೆನಪು, ಇವಿಷ್ಟೇ ಸಾಕು ದೂರವನ್ನು ಕಡಿಮೆ ಮಾಡೋದಕ್ಕಲ್ವಾ?

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಆತ್ಮೀಯರೇ, ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಲ್ಲಿ ನವಿಲುಗರಿ ಕಾರ್ಯಕ್ರಮ. ಸಾಕಷ್ಟು ಸಂದೇಶಗಳ ಸುರಿಮಳೆ ಆಗ್ತಾ ಇದೆ. ನಮಸ್ಕಾರ, ಶುಭ ಮಧ್ಯಾಹ್ನ ಗೌರಿ ಮೇಡಮ್, ಹೇಗಿದ್ದೀರಾ? ರಕ್ಷಾಬಂಧನದ ಶುಭಾಶಯಗಳು. ಕಾರ್ಯಕ್ರಮ ತುಂಬ ಸುಂದರವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸುಧಾ ಅವರು ಬೂದಿಯಾಳಿಂದ. ಧನ್ಯವಾದಗಳು ಮೇಡಮ್. ಹಾಗೆ ನನ್ನ ತಮ್ಮ ನಾಳೆ ಸಂಜೆ ರಾಖಿ ಕಟ್ಟಿಸ್ಕೊಳ್ಳೋಕ್ಕೆ ಬರ್ತಿದ್ದಾನೆ, 5 ಗಂಟೆಗೆ ಬರ್ತಿದ್ದಾನೆ ಅಂತ ಸುಮಾ ಅವರು ಸುಂಕದ ಕಟ್ಟೆಯಿಂದ ಹೇಳ್ತಾ ಇದ್ದಾರೆ. ನೋಡಿ, ಫಿಕ್ಸ್ ಆಗೋಯ್ತಾಗ್ಲೇ, ತುಂಬ ಸಂತೋಷ. ಜಯ. ಆಮೇಲೆ ಜಯ ಪುಟ್ಟಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ನವಿಲುಗರಿ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಧನ್ಯವಾದಗಳು ನಿಮಗೂ ಕೂಡ. ಉಪಕರ್ಮ ರಕ್ಷಾಬಂಧನ ಇದರ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರು. ಹೆಸರು ಗೊತ್ತಾಗ್ತಾ ಇಲ್ಲ. ನಿಮ್ಮ ಹೆಸರನ್ನು ಶ್ರೀನಿವಾಸರಾಜ್ ಅವರು ಚಿಕ್ಕಬಳ್ಳಾಪುರದಿಂದ. ಧನ್ಯವಾದಗಳು. ಹಾಗೆ ನನಗೆ ಇಲ್ಲೊಂದು ಮಾತನ್ನು ಹೇಳಬೇಕು ಅನಿಸುತ್ತೆ. ಬಹುಶಃ ನನ್ನ ಬದುಕಿನಲ್ಲಿ ಅಣ್ಣಂದ್ರನ್ನ ಕಳ್ಕೊಂಡಾಗ ನನಗೆ ಇಲ್ಲಿ ಈ ರೇನ್ಬೋ ಮೂಲಕ ಎಷ್ಟೊಂದು ಜನ ಸೋದರರು ಸಿಕ್ಕಿದ್ದಾರೆ ಅಂದರೆ ಬಹಳ ಹೆಮ್ಮೆ ಪಡ್ತೀನಿ. ನಾನು ನನಗೆ ಸಂದೇಶಗಳನ್ನ ಕಳಿಸೋದಿರ್ಬೋದು, ಇಲ್ಲಿ ಕರೆ ಮಾಡಿದಾಗ ಇರ್ಬೋದು, ಎಲ್ಲರೂ ಅಕ್ಕ ಅಂತ, ನನ್ನನ್ನು ತಂಗಿ ಅಂತ ಸ್ವೀಕರಿಸಿದವರು ಬಹಳಷ್ಟು ಜನ ಇದ್ದಾರೆ. ಈ ಎಲ್ಲ ಸಹೃದಯ ಸೋದರ ಸೋದರಿಯರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ, ರಕ್ಷಾಬಂಧನದ ಶುಭಾಶಯಗಳನ್ನ ತಿಳಿಸ್ತೀನಿ. ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲಲ್ಲಿ ರಕ್ಷಾಬಂಧನದ ಕಾರ್ಯಕ್ರಮ ನವಿಲುಗರಿಯಲ್ಲಿ ಮೂಡಿ ಬರ್ತಾ ಇದೆ. ಈ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಒಂದು ಮುಖ್ಯವಾದ ವಿಚಾರವನ್ನು ನಾವು ಯೋಚಿಸಬೇಕು. ರಕ್ಷಣೆ ಅನ್ನೋ ಪದವನ್ನು ಹಿಂದಿನ ಕಾಲದಲ್ಲಿ ರಕ್ಷಾಬಂಧನಕ್ಕೆ ಹೆಚ್ಚು ಹೆಚ್ಚಾಗಿ ಬಳಸ್ತಾ ಇದ್ರು. ಅದು ಪುರುಷನ ಹೊಣೆಗಾರಿಕೆ ಅನ್ನೋ ಅರ್ಥದಲ್ಲಿ. ಹೆಣ್ಣಿನ ರಕ್ಷಣೆಯ ಹೊಣೆ ಪುರುಷನದ್ದು ಅನ್ನೋ ಭಾವನೆ ಮೊದಲಿನಿಂದ ಇದೆ. ಈಗ ಸಮಾಜ ಬದಲಾಗ್ತಾ ಇದೆ. ಸ್ತ್ರೀ ತನ್ನ ಬದುಕಿನಲ್ಲಿ ಸ್ವತಂತ್ರವಾದ ವ್ಯಕ್ತಿತ್ವವನ್ನು ಹೊಂದಿದ್ದಾಳೆ. ಅವಳಿಗೆ ತನ್ನ ಶಿಕ್ಷಣದ ಬಗ್ಗೆ, ಉದ್ಯೋಗದ ಬಗ್ಗೆ, ಮದುವೆ ಬಗ್ಗೆ, ತನ್ನ ಕನಸುಗಳ ಬಗ್ಗೆ, ತನ್ನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಎಲ್ಲ ರೀತಿಯ ಹಕ್ಕು ಇದೆ, ಯೋಚನಾ ಶಕ್ತಿ ಇದೆ. ಈಗ ನಾನು ನಿನ್ನನ್ನು ರಕ್ಷಿಸ್ತೇನೆ ಅನ್ನೋದಕ್ಕಿಂತ ನಿನ್ನ ಬದುಕಿನ ಆಯ್ಕೆಗಳನ್ನು ನಾನು ಗೌರವಿಸ್ತೇನೆ ಅಂತ ಹೇಳುವಂಥ ಮಾತು ಈ ರಕ್ಷಾಬಂಧನಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬಹುದು ಅನ್ಕೋತೀವಿ. ರಕ್ಷಣೆ ಹೆಸರಿನಲ್ಲಿ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳೋದು ಅಥವಾ ನಿಯಂತ್ರಿಸೋದು ರಕ್ಷಣೆ ಅಲ್ಲ, ಪ್ರೀತಿನೂ ಅಲ್ಲ. ನಿಜವಾದ ಪ್ರೀತಿ ಅಂದರೆ ಅಗತ್ಯವಿದ್ದಾಗ ಕೈ ಹಿಡಿಯೋದು, ಅವರ ಉತ್ತಮ ನಿರ್ಧಾರಗಳನ್ನು ಪ್ರೋತ್ಸಾಹಿಸೋದು, ಬೆಳೆಯಲು ನೆರವಾಗುವಂಥದ್ದು. ಇವೆಲ್ಲ ಸೇರಿಕೊಂಡಾಗ ನಿಜವಾದ ರಕ್ಷಾಬಂಧನದ ಅರ್ಥ ಮೂಡಿ ಬರುತ್ತೆ ಅಲ್ವಾ?

ನನ್ನಾಸೆ ಮಲ್ಲಿಗೆ ಬರ್ತಾಳಮ್ಮ ರವಿಮಾಮ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಎಸ್ ಪಿ ಬಿ ಅವರ ಸಿರಿಕಂಠದಲ್ಲಿ ಎಸ್ ನಾರಾಯಣ ಅವರ ಸಾಹಿತ್ಯ, ಚೈತನ್ಯ ರಾಗ ಸಂಯೋಜಿಸಿದ್ರು. ನಗ್ಮಾ ಮತ್ತು ಹೇಮಾ ಅಭಿನಯದ, ರವಿಚಂದ್ರನ್ ಅಭಿನಯದ ರವಿಮಾಮ ಚಿತ್ರದ ಗೀತೆಯದಾಗಿತ್ತು. ಸ್ನೇಹಿತರೆ, ಸಂದೇಶಗಳ ಸುರಿಮಳೆ ಈಗ ಬರ್ತಾ ಇದೆ. ಬಹುಶಃ ಮಧ್ಯದಲ್ಲಿ ಏನೋ ಇದಾಗಿತ್ತು ಅನಿಸುತ್ತೆ, ಯಾವ ಸಂದೇಶಗಳು ಬಂದಿರಲಿಲ್ಲ, ಈಗ ಎಲ್ಲ ಒಟ್ಟೊಟ್ಟಾಗಿ ಬರ್ತಾ ಇದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಮಾಹಿತಿ ಪೂರ್ಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಕ್ಕ ಸಂಬಂಧಿರ ಸಂಬಂಧಕ್ಕೆ ಕೊನೆ ಇಲ್ಲ, ಹತ್ತಿರ ಇರಲಿ ದೂರ ಇರಲಿ ಪ್ರೀತಿ ಕಾಳಜಿ ಅಜರಾಮರ ಅಂತ ಪ್ರತಿಮಾ ಸಾನ್ವಿಯವರು ಹೊಸನಗರದಿಂದ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು. ಹಾಗೆ ಶ್ರೀನಿವಾಸ್ ರಾಜು ಅವರು, ಅದೇ ಮಾಹಿತಿಗಳು ಹಾಡುಗಳು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಜಯಪುಟ್ಟಸ್ವಾಮಿಯವರು ಒಂದು ನೆನಪು ಮಾಡಿಕೊಂಡಿದ್ದಾರೆ, ರಾಖಿ ಹಬ್ಬದ ದಿವಸನೇ ಅವರ ಮನೆ ಗೃಹಪ್ರವೇಶ ಇತ್ತಂತೆ. ನನಗೂ ಮತ್ತು ನನ್ನ 9 ಜನ ತಮ್ಮಂದರು, ಅಂದರೆ ಚಿಕ್ಕಪ್ಪದ್ರ ಮಕ್ಕಳು ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ತಂಗಿಯರು ಅಕ್ಕಂದ್ರೆಲ್ಲ ಸೇರಿ ರಾಖಿ ಕಟ್ಟಿದ್ದು ನೆನಪಾಗುತ್ತೆ. ಯಾಕಂದರೆ ಅವತ್ತೇ ಎಲ್ಲರೂ ಒಟ್ಟಿಗೆ ಸೇರಿದ್ದು ಬಹಳ ಖುಷಿ ಕೊಡುವಂಥ ದಿನ ಅದು. ತುಂಬ ಖುಷಿಯಾಗ್ತಾ ಇದೆ ನಿಮ್ಮ ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ನಿಮ್ಮ ನೆನಪಿನ ಬುತ್ತಿಯನ್ನು ಬಿಚ್ಚಿ ಅಂತ ಹೇಳಿದ್ದೀನಿ. ಎಲ್ಲರೂ ತಮ್ಮ ಅನುಭವನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ತುಂಬ ಸಂತೋಷ. ಕಥೆ ಬೇಡ ಪ್ರತಿಲಿಪಿಯಲ್ಲಿ ಓದ್ಕೊಳ್ತೀನಿ, ನೀವು ಬರೀ ಚಂದದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಸಾಕು ಅಂತ ಮಂಗಳ ಅವರು ಮೈಸೂರಿನಿಂದ ಹೇಳ್ತಾ ಇದ್ದಾರೆ. ತುಂಬ ಸಂತೋಷ. ನಿಮ್ಮ ಕಾರ್ಯಕ್ರಮವನ್ನು, ನಿಮ್ಮ ಸಂದೇಶಗಳು ನಮ್ಮ ಕಾರ್ಯಕ್ರಮದಲ್ಲಿ ಬರ್ತಾ ಇರೋದಕ್ಕೆ ಧನ್ಯವಾದಗಳು. ಹಾಗೆ ಶುಭಾಶಯಗಳು. ಎಫ್ ಎಂ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂಥ ಮಾಹಿತಿಗಳು ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಯಾಕೋ ನಿಮ್ಮ ಹೆಸರುಗಳು ಸರಿಯಾಗಿ ಇಲ್ಲಿ ನನಗೆ ಡಿಸ್ಪ್ಲೇ ಆಗ್ತಾ ಇಲ್ಲ. ಓ, ಸ್ವಲ್ಪ ಲೇಟ್ ಆಯಿತು ನಾನು ಬಂದಿದ್ದು. ಒಂದು ನಿಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ದಿನೇಶ್ ಅವರು ಹೇಳ್ತಾ ಇದ್ದಾರೆ. ಲತಾ ಅವರು ಆಗಲೇ ಅವರ ಅಣ್ಣಂಗೆ ರಕ್ಷಾಬಂಧನವನ್ನು ಕಟ್ಬಿಟ್ಟಿದ್ದಾರೆ. ಓಕೆ, ತೆಗೆದಿಟ್ಕೊಂಡಿದ್ದಾರೆ ಈ ರಕ್ಷಾಬಂಧನಕ್ಕೆ. ಸ್ವಂತ ಅಣ್ಣ ತಂಗಿ ಅಕ್ಕನೇ ಆಗಬೇಕು ಅಂತೇನಿಲ್ಲ, ಅಣ್ಣ ತಂಗಿಯರ ಒಲವಿನ ಹಬ್ಬ, ಮನೆ ಮನೆಗಳಲ್ಲಿ ತಂದಿದೆ ಹಬ್ಬ. ರೇಷ್ಮೆ ನೂಲಿನ ರಕ್ಷೆಯ ಬಂಧ, ನಮ್ಮಿ ಬಾಂಧವ್ಯವೇ ಅಪ್ರಮಾನಂದ ಅಂತ ದಿನೇಶ್ ಅವರು ಗಂಗೊಂಡನಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಕೈಗೆ ಕಟ್ಟುವ ಪುಟ್ಟ ರಾಖಿ ಹಾರೈಸುವೆ ನಾ ಒಡಿತನೆ ಕೋರಿ, ನಗುತ್ತಿರಲಿ ನಿನ್ನ ಮಗವು ಸದಾ ದೂರ ಆಗಲಿ ಬಾಳಿನ ಕಷ್ಟಗಳೆಲ್ಲ, ಸುಖವೆಲ್ಲ ನಿನ್ನದಾಗಿರಲಿ ಅಂತ ತುಂಬ ಚೆನ್ನಾಗಿ ಹಾರೈಸಿದ್ದಾರೆ. ಧನ್ಯವಾದಗಳು. ಇನ್ನು ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿಯವರು, ನೀವು ಕೊಟ್ಟ ರಕ್ಷಾಬಂಧನದ ಬಗ್ಗೆ ಮಾಹಿತಿ, ನಿಮ್ಮ ಆಯ್ಕೆಯ ಸೊಗಸಾದ ಗೀತೆಗಳು ಇಷ್ಟವಾದವು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಧನ್ಯವಾದಗಳು. ನಿಮಗೂ ತಿಳಿಸ್ಬೇಕು ಸ್ನೇಹಿತರೆ, ನಮ್ಮ ಜೊತೆಯಾಗಿದ್ದೀರಾ. ನೀವು ನಾಳೆ ರಕ್ಷಾಬಂಧನ ಅಲ್ವಾ, ಸ್ವಲ್ಪ ಗಮನಿಸಿ ನೋಡಿ. ಸುಮಾರು ಕಾಲೇಜ್ ಕ್ಯಾಂಪಸ್ಗಳಲ್ಲಿ, ಹೈಸ್ಕೂಲ್ ಕಾರಿಡಾರ್ಗಳಲ್ಲಿ ಯಾಕೋ ಹುಡುಗರ ಸಂಖ್ಯೆ ಭಾಳ ಕಡಿಮೆ ಇದೆ ಅನಿಸುತ್ತೆ ನಿಮಗೆ ನೋಡಿ. ಯಾಕೆಂದರೆ ಯಾವ ಹುಡುಗಿಯಾರು ಬಂದು ನಮಗೆ ರಕ್ಷೆ ಕಟ್ಬಿಡ್ತಾರೋ, ರಾಖಿ ಕಟ್ಬಿಡ್ತಾರೋ ಅನ್ನೋ ಭಯದಲ್ಲಿ ಎಲ್ಲೋ ಮೂಲೆಯಲ್ಲಿ ಸೇರ್ಕೊಂಬಿಟ್ಟಿರ್ತಾರೆ. ಇದು ಈಗಿನ ಟ್ರೆಂಡ್. ಇನ್ನು ಕೆಲವರು ಎಲ್ಲರಿಂದ ರಾಖಿಗಳನ್ನು ಎರಡೂ ಕೈ ಕಟ್ಟಿಸ್ಕೊಂಡು ಸಂಭ್ರಮಿಸ್ತಾ ಇರ್ತಾರೆ, ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಅದನ್ನು ಸಂಭ್ರಮಿಸ್ತಾರೆ.

ಬಳಸ್ತಾರೆ. ಸಾಮಾನ್ಯವಾಗಿ ಸಹೋದರಿ ರಾಖಿ ಕಟ್ತಾಳೆ, ಸಹೋದರ ರಕ್ಷಣೆ ಕೊಡ್ತಾನೆ ಅಂತ ಹೇಳ್ತೀವಿ. ಒಂದು ಕ್ಷಣ ಯೋಚನೆ ಮಾಡಿ, ಸಹೋದರನಿಗೂ ಭಾವನೆಗಳಿದೆಯಲ್ವಾ, ಅವನಿಗೂ ಒತ್ತಡಗಳಿದೆ, ಸೋಲುಗಳಿದೆ, ಅವನಿಗೂ ಯಾರಲ್ಲಾದರೂ ತನ್ನ ಅನಿಸಿಕೆಗಳನ್ನು ಶೇರ್ ಮಾಡ್ಕೋಬೇಕು ಅನಿಸುತ್ತೆ ಅಲ್ವಾ, ಅಳಬೇಕು ಅನಿಸುತ್ತೆ. ಸಮಾಜ ಹೇಳುತ್ತೆ ನೀನು ಗಂಡಸು ಗಟ್ಟಿಯಾಗಿರು ಅಂತ. ಇಂಥ ಸಂದರ್ಭಗಳಲ್ಲಿ ಸಂತೈಸುವ ಧೈರ್ಯ, ತಿಳುವಳಿಕೆ ನೀಡುವಂತಹ ಕೆಲಸ ಮಾಡಲು ಸಾಧ್ಯತೆ ಇರೋದು ಸೋದರಿಗೆ ಮಾತ್ರ. ನಾನಿದ್ದೀನಿ, ಧೈರ್ಯವಾಗಿರು ನೀನು, ಇಂತಹ ಒಂದು ಬೆಂಬಲ, ಒಂದು ಮಾತು ಒಂದು ಶ್ರೀರಕ್ಷೆ ಆಗುತ್ತೆ. ಹೀಗಾಗಿ ರಕ್ಷಾಬಂಧನ ಅನ್ನೋದು ಪುರುಷನಿಗೆ ಮಾತ್ರ ಹೊಣೆಗಾರಿಕೆ ನೀಡೋ ಹಬ್ಬ ಅಲ್ಲ, ಎರಡು ಹೃದಯಗಳು ಪರಸ್ಪರ ಬೆಂಬಲಿಸುವಂಥ ಧೈರ್ಯ ತುಂಬುವಂತಹ ಪ್ರಕ್ರಿಯೆ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಸಾಕಷ್ಟು ದೂರ ಬಂದುಬಿಟ್ಟಿದ್ದೀವಿ ನಾವು ಸ್ನೇಹಿತರೆ. 12:55 ಆಗ್ತಾ ಇದೆ. ನಮ್ಮ ಬದುಕಿನಲ್ಲಿ ಎಷ್ಟೋ ಬಾರಿ ರಕ್ತ ಸಂಬಂಧವಿಲ್ಲದ ವ್ಯಕ್ತಿಗಳು ಸಹೋದರ ಸಹೋದರಿಯ ಸ್ಥಾನವನ್ನು ಪಡೆದುಕೊಳ್ತಾರೆ. ಅವರು ನಮ್ಮನ್ನು ಕಷ್ಟದಲ್ಲಿ ಬೆಂಬಲಿಸಿದವರಾಗಿರಬಹುದು, ನಮ್ಮ ತಪ್ಪುಗಳನ್ನು ತಿದ್ದಿದ ವ್ಯಕ್ತಿಯಾಗಿರಬಹುದು, ನಮ್ಮ ಸೋಲಿನಲ್ಲಿ ನಮ್ಮ ಕೈ ಹಿಡಿದವರಾಗಿರಬಹುದು, ನಮ್ಮ ಯಶಸ್ಸಿನಲ್ಲಿ ನಮಗಿಂತ ಹೆಚ್ಚು ಸಂತೋಷಪಟ್ಟವರಾಗಿರಬಹುದು. ಇವರೆಲ್ಲರೂ ನಮ್ಮ ಬದುಕಿನ ಬಂಧುಗಳೇ. ರಕ್ತ ಸಂಬಂಧವನ್ನು ಮೀರಿ ನಿಂತಹ ಸಂಬಂಧಗಳು, ಬಾಂಧವ್ಯಗಳು ಇವು. ಹೀಗಾಗಿ ರಕ್ಷಾಬಂಧನದ ಸಂದೇಶ ಕುಟುಂಬಕ್ಕಷ್ಟೇ ಸೀಮಿತವಾಗಿರದೆ ಪರಸ್ಪರ ಗೌರವ, ಕಾಳಜಿ, ನಂಬಿಕೆ ತೋರುವ ಪ್ರತಿಯೊಂದು ಸಂಬಂಧದಲ್ಲೂ ಒಂದು ರಕ್ಷಣೆಯ ಬಂಧವನ್ನು ಇದು ತರುತ್ತೆ ಅಂತಲೇ ಹೇಳ್ಬೋದು. ಎಷ್ಟೇ ದೂರ ಇರಲಿ, ಎಷ್ಟೇ ವರ್ಷಗಳು ಕಳೆದಿರಲಿ, ನಮ್ಮ ಸಂಬಂಧದ ಬಾಗಿಲು ಎಂದಿಗೂ ಮುಚ್ಚೋದಿಲ್ಲ. ಇದೇ ನಮ್ಮ ನಿಜವಾದ ರಕ್ಷಾಬಂಧನ ಅಲ್ವಾ. ಸೋದರ ಸೋದರಿಯರ ಸಂಬಂಧದ ಸೌಂದರ್ಯ ಅದೇ ಬದುಕಿನ ಅಮೂಲ್ಯವಾದ ಬಂಧ. ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳನ್ನ ಮುಂಚಿತವಾಗಿ ನಿಮ್ಗೆಲ್ರಿಗೂ ತಿಳಿಸ್ತಾ, ಮತ್ತೆ FM ರೈನ್ಬೋ ನನ್ನನ್ನು ಕರೆದಾಗ ನಿಮ್ಮ ಮುಂದೆ ಹಾಜರಾಗುವ ಭರವಸೆ ನೀಡ್ತಾ ವಿದಾಯ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಹೇಳ್ತಿ RJ ಗೌರಿ ನಮಸ್ಕಾರ ಹೇಳ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ಜೊತೆಯಲ್ಲಿದ್ದು ನನಗೆ ಎಲ್ಲ ರೀತಿಯ ಒಂದು ಸಹಾಯ ನೀಡಿದಂಥ RJ ಶಾಂತಲಾ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಕಾರ್ಯಕ್ರಮವನ್ನು ಕೇಳಿ ಎಲ್ಲರೂ ಸಂದೇಶಗಳನ್ನ ಕಳಿಸಿದ್ದೀರಾ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಓಕೆ, ಮಂಗಳ ಮೈಸೂರಿನಿಂದ ನಾನು ಹಳೆ ಮೆಸೇಜ್ ಕಳಿಸಿದ್ದೆ, ಅದು ಇವಾಗ ಬಂದುಬಿಟ್ಟಿದೆಯಾ ಅಂತ ಕೇಳ್ತಾ ಇದ್ದಾರೆ. ಹಾಗೆಯೇ ರಕ್ಷಾಬಂಧನದ ಶುಭಾಶಯಗಳು, ನಿಮಗೆ ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಅಂಜು ವಜ್ರ ಅವರು ಕಳಿಸಿದ್ದಾರೆ. ಧನ್ಯವಾದಗಳು, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ನಾಗೇಂದ್ರ ಈಚಲ್ಬೀಡು ಸಕಲೇಶ್ಪುರ ತಾಲೂಕಿಂದ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಎಲ್ಲ ಈಗ ಬರ್ತಾ ಇದೆ ನಿಮ್ಮ ಸಂದೇಶಗಳೆಲ್ಲ. ಅಂಜು ವಜ್ರ ಫಾರೆಸ್ಟ್ ಗೇಟ್ ಬೆಂಗಳೂರಿನಿಂದ, ಓಕೆ, ನಿಮ್ಮ ಎಲ್ಲ ಕಳಿಸಿದ್ದೀರಾ. ಇನ್ನೂ ಬಂದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಯಾಕಂದರೆ ಓದೋಕ್ಕೆ ಸಮಯ ಇರಲ್ಲ. ಏನೇ ಇರಲಿ, ನನ್ನ ಜೊತೆಯಲ್ಲಿದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮರಬೆಲು 101.3 ಮೆಗಾಹರ್ಟ್ಸ್. ಎಲ್ಲರಿಗೂ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಿಮ್ಮ ಅಡುಗೆ ಮನೆಯಲ್ಲಿ ಏನ್ ಸ್ಪೆಷಲ್? ಒಂದಿಷ್ಟು ಖಾರ, ಒಂದಿಷ್ಟು ಸಿಹಿ, ಒಂದಿಷ್ಟು ಸುವಾಸನೆ, ಇವೆಲ್ಲ ಸೇರಿ ನಮ್ಮ ದಿನವನ್ನು ಹಾಗೂ ಅಡುಗೆಯನ್ನು ತುಂಬ ಸ್ಪೆಷಲ್ ಮಾಡಿಬಿಡುತ್ತೆ ಅಲ್ವಾ? ಈ ರುಚಿಯ ಹಿಂದಿರುವ ಕಥೆಗಳನ್ನು, ಅಡುಗೆಯಲ್ಲಿರುವ ಆ ಚಿಕ್ಕ ಚಿಕ್ಕ ಸೀಕ್ರೆಟ್ಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಂದಿದ್ದೀವಿ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ. ಇದು ನಿಮ್ಮದೇ ಕಾರ್ಯಕ್ರಮ, ಬನ್ನಿ ಹಂಗಾರೆ ಇಂದಿನ ರುಚಿಯ ಪಯಣವನ್ನು ಶುರು ಮಾಡೋಣ. ನಮ್ಮ ಜೊತೆ ಯಾರಿದ್ದಾರೆ? ನಮಸ್ಕಾರ.
1: ನಮಸ್ಕಾರ.
0: ಯಾರು ಮಾತಾಡ್ತಾ ಇರೋದು?
1: ನಾನು ರತ್ನಮಾಲಾ ಪ್ರಶಾಂತ್ ಅಂತ.
0: ರತ್ನಮಾಲಾ ಪ್ರಶಾಂತ್ ಅಂತ. ಓಕೆ, ರತ್ನಮಾಲಾ ಪ್ರಶಾಂತ್ ಅವರೇ ಎಲ್ಲಿಂದ ಕರೆ ಮಾಡಿರೋದು?
1: ಬೆಂಗಳೂರು, ಆರ್ ಆರ್ ನಗರಿಂದ.
0: ಓಹೋ, ಬೆಂಗಳೂರು ರಾಜರಾಜೇಶ್ವರಿ ನಗರದಿಂದ. ಬಹಳ ಸಂತೋಷ ರತ್ನಮಾಲಾ ಅವರೇ. ಹಾಗಾದ್ರೆ ಇವತ್ತು ರತ್ನಮಾಲಾ ಅವರು ನಮ್ಗೆ ಯಾವ ಸಿಹಿ ಅಥವಾ ಕಹಿ ಅಥವಾ ಒಂದು ಒಂದು ಸುಂದರವಾದ ಅಡುಗೆಯನ್ನ ನೀವು ಹೇಳ್ತಾ ಇದ್ದೀರಾ?
1: ಇವತ್ ನಾನು ಒಂದು ಸಿಹಿ ಅಡುಗೆನೆ ಹೇಳ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ.
0: ಓಕೆ.
1: ಇದು ಬಾದಾಮ್ ಹಲ್ವಾ ಅಂತ.
0: ಓಹೋ, ಹಬ್ಬಗಳ ಸೀಸನ್ನು, ನಾಳೆ ರಕ್ಷಾಬಂಧನ. ಈಗ ತಾನೇ ನಮ್ ಗೌರಿ ಮೇಡಮ್ ನಾಳೆ ರಕ್ಷಾಬಂಧನದ ಬಗ್ಗೆ ಮಾತಾಡ್ತಾ ಇದ್ರು. ಖಂಡಿತವಾಗ್ಲೂ ಬಾದಾಮ್ ಹಲ್ವಾ ಕೇಳಕ್ಕೆ ನಾವಂತೂ ತುಂಬಾ ಆತರದಿಂದ ಕಾಯ್ತಾ ಇದೀವಿ. ಎಸ್ ಮಾಲಾ ಅವ್ರೆ, ಯಾವ ಇಂಗ್ರೀಡಿಯೆಂಟ್ಸ್ ಬೇಕಿದಕ್ಕೆ? ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು
1: ಇದಕ್ಕೆ? ಈಗ 1 ಕಪ್ ಬಾದಾಮಿ, 1 ಕಪ್ ಸಕ್ಕರೆ, ಅದಕ್ಕೆ 1 ಕಪ್ ತುಪ್ಪ, ಮತ್ತೆ ಒಂದ 1/2 ಗ್ರಾಂ ಅಷ್ಟು ಕೇಸರಿ, ಮತ್ತೆ 1 ಕಪ್ ಅಷ್ಟು ಹಾಲು.
0: ಓಕೆ, ಇನ್ನೊಂದ್ಸಲ ಹೇಳ್ತೀರಾ? 1 ಕಪ್ ಬಾದಾಮಿ,
1: 1 ಕಪ್ ಬಾದಾಮಿ, 1 ಕಪ್ ಸಕ್ಕರೆ, 1¾ ಕಪ್ ಅಷ್ಟು ತುಪ್ಪ, 1½ ಗ್ರಾಂ ಅಷ್ಟು ಕೇಸರಿ, 1 ಕಪ್ ಅಷ್ಟು ಹಾಲು, ಮತ್ತೆ ಕೊನೆಗೆ 1 ಪಿಂಚ್ ಸಾಲ್ಟ್, ಉಪ್ಪು ಬೇಕು.
0: ಓಕೆ,
1: ಈಗ ಬಾದಾಮಿನ ಒಂದ್ ಸ್ವಲ್ಪ ಬಿಸಿನೀರ್ ಹಾಕಿ ನೆನ್ಸಿದ್ರೆ, ಒಂದ್ 2 ಅವರ್ಸ್ ನೆನ್ಸಿದ್ರೆ ಅದ್ರ ಸಿಪ್ಪೆ ಎಲ್ಲ ತೆಕ್ಕೋಬೇಕು ನಾವು. ಸೊ ಸಿಪ್ಪೆ ತೆಗ್ದಿಟ್ಕೊಂಡಿದ್ 1 ಕಪ್ ಬಾದಾಮಿ, ಅದನ್ನ ಸ್ವಲ್ಪ ಹಾಲು ಅಥವಾ ಒಂಚೂರು 1/4 ಕಪ್ ಅಷ್ಟು ನೀರ್ ಹಾಕೊಂಡು ತರಿತರಿಯಾಗಿ ರುಬ್ಕೋಬೇಕು. ತುಂಬಾ ಫೈನ್ ಪೇಸ್ಟ್ ಆಗಿ ಬೇಡ, ಸ್ವಲ್ಪ ತರಿತರಿಯಾಗಿ ಇರಬೇಕು.
0: ಸರಿ.
1: ಈಗ ಒಂದ್ ಬಾಣ್ಲೆನಲ್ಲಿ, ಈಗ 1 ಕಪ್ ಹಾಲು ತಗೊಂಡಿರ್ತೀರಲ್ಲ, ಅದನ್ನ ಫಸ್ಟ್ ಹಾಕೋಬೇಕು. ಅದಕ್ಕೆ ಈ ರುಬ್ಬಿರೋ ಅಂತ
0: ಬಾದಾಮಿ ಪೇಸ್ಟ್,
1: ಬಾದಾಮಿ ಪೇಸ್ಟ್ ಅನ್ನ ಹಾಕಿ ಅದನ್ನ ಕಲ್ಸ್ಕೋಬೇಕು.
0: ಓಕೆ, ಈಗ 1 ಕಪ್ ಹಾಲು ಹಾಕಿರ್ತೀವಿ, ಅದಕ್ಕೆ ಈ ರುಬ್ಬಿರೋ ಬಾದಾಮಿ ಪೇಸ್ಟ್ ನ ಹಾಕಿ ಕೈ ಆಡಿಸ್ಬೇಕಾ?
1: ಕೈ ಆಡಿಸ್ಬೇಕು. ಅದು ತುಂಬಾ ಹೈ ಫ್ಲೇಮ್ ಅಲ್ಲಿ ಬೇಡ, ಸ್ವಲ್ಪ ಮೀಡಿಯಂ ಲೋ ಫ್ಲೇಮ್ ಅಲ್ಲೇ ಇರ್ಬೇಕು.
0: ಓಕೆ, ಓಕೆ,
1: ಉರಿ. ಸೊ ಅದೊಂದ್ 10 ನಿಮಿಷ ಆಗೋ ತನಕ ಕೈ ಆಡಿಸ್ತಾ ಇರ್ಬೇಕು. ಆಮೇಲೆ ಈಗ 1 ಕಪ್ ಸಕ್ಕರೆ ಇದೆಯಲ್ಲ, ಅದನ್ನ ಹಾಕೋಬೇಕು.
0: ಓಕೆ,
1: ಸ್ವಲ್ಪ ಗಟ್ಟಿ ಆಗತ್ತೆ ಈ ಸಕ್ಕರೆ ಹಾಕಿದ ತಕ್ಷಣ. ತಿರ್ಗಾ ಅದು ಸಕ್ಕರೆ ಜೊತೆ ಬೆರೆತು ಸ್ವಲ್ಪ ನೀರಿನ ಅಂಶ ಬಿಟ್ಕೊಳತ್ತೆ.
0: ಸರಿ, ಸರಿ.
1: ಸೊ ತಿರ್ಗಾ ಈ ಮಧ್ಯ ಒಂದ್ 5-5 ನಿಮಿಷಕ್ಕೂ ಒಂದ್ 2-3 ಸ್ಪೂನ್ ತುಪ್ಪ ಹಾಕ್ತಾ ಇರ್ಬೇಕು ನೀವು ಕಲ್ಸ್ಕೋಬೇಕಾದಾಗ. ಹಂಗೆ ತುಪ್ಪ ಹಾಕೊಂಡು ಮಧ್ಯ ಅದು ತುಪ್ಪ ಹೀರ್ಕೊಂತ ಇರತ್ತೆ. ಸೊ ನೀವು ಕೈ ಆಡಿಸ್ತಾನೆ ಇರ್ಬೇಕು. ಸೊ ಇದೊಂದು ಸಕ್ಕರೆ ಹಾಕದ್ಮೇಲೆ ಇನ್ 20 ನಿಮಿಷಕ್ಕೆ ಅದು ಮುಗಿಯತ್ತೆ. ಸೊ ಟೋಟಲ್ ಆಗಿ ಒಂದು 1/2 ಗಂಟೆ ಬೇಕು ನಿಮ್ಗೆ ಈಗ ಬಾದಾಮ್ ಹಲ್ವಾ ಮಾಡಕ್ಕೆ.
0: ಓಕೆ, 1/2 ಗಂಟೆ ಬೇಕು ಬಾದಾಮ್ ಹಲ್ವಾ ಮಾಡಕ್ಕೆ.
1: ಸೊ ಅದು ಕೊನೆ ಹಂತದಲ್ಲಿ ನೀವ್ ಹೆಂಗೆ ಇದು ಆಯ್ತು ಅಂತ ಗೊತ್ತಾಗತ್ತೆ ಅಂದ್ರೆ, ಇದು ನೀರಿನ ಅಂಶ ಕಮ್ಮಿ ಆಗತ್ತೆ, ಮತ್ತೆ ಅದು ಬಾಣ್ಲೆಗೆಲ್ಲ ಅಂಟ್ಕೊಳ್ಳೋದನ್ನೆಲ್ಲ ಬಿಡ್ತಾ ಹೋಗತ್ತೆ. ನೀವ್ ಕೂಡಿಸ್ತಾ ಇದ್ರೆ ಅದು ಬಾಣ್ಲೆಗೆ ಅಂಟ್ಕೊಳ್ಳಲ್ಲ, ಮತ್ತೆ ಒಂಥರ ಗ್ಲಾಸಿ ಫಿನಿಶ್ ಆಗಿ ಕಾಣಿಸತ್ತೆ ನಿಮ್ಗೆ, ತುಪ್ಪದ ತರ ಫಿನಿಶ್ ಕಾಣಿಸತ್ತೆ ಮೇಲೆ. ಆ ಟೈಮ್ಗೆ 1 ಪಿಂಚ್ ಅಷ್ಟು ಉಪ್ಪು ಹಾಕಿದ್ರೆ ಹಾಕಿ ಮಿಕ್ಸ್ ಮಾಡ್ಬಿಡ್ಬೇಕು. ಮತ್ತೆ ಅದು ಸ್ಟಾರ್ಟಿಂಗ್ ನಿಮ್ಗೆ ಬಬಲ್ಸ್ ತುಂಬಾ ಬರುತ್ತೆ, ನೀವು ಹಾಲು ಎಲ್ಲ ಮಿಕ್ಸ್ ಮಾಡಿದಾಗ ಬಬಲ್ಸ್ ಬರ್ತಿರತ್ತೆ. ಸೊ ಬಬಲ್ಸ್ ಎಲ್ಲ ಕಮ್ಮಿ ಆಗತ್ತೆ, ಮತ್ತೆ ಬಾಣ್ಲಿಗೂ ಅದು ಅಂಟ್ಕೊಳ್ಳಲ್ಲ. ಆ ಟೈಮಲ್ಲಿ 1 ಪಿಂಚ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ 2 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ನಿಮ್ದು ಬಾದಾಮ್ ಹಲ್ವಾ ರೆಡಿ ಇರುತ್ತೆ ಬಡಿಸೋದಕ್ಕೆ.
0: ಓಕೆ, ಅದನ್ನ ಒಂದ್ ತಟ್ಟೆಗೆ ಹಾಕೊಂಡ್ಬಿಟ್ಟು ಕಟ್ ಮಾಡೋದ ಆಮೇಲೆ.
1: ಇದು ಕಟ್ ಮಾಡೋದಲ್ಲ, ಇದು ಬಾದಾಮ್ ಹಲ್ವಾ ಹಂಗೆ ಹಲ್ವಾ ತರನೇ ಇರುತ್ತೆ. ಒಂದ್ ಬಟ್ಲಿಗೆ ಒಂದೆರಡು ಸ್ಪೂನ್ ಹಾಕಿ ಅದ್ರ ಮೇಲೆ ಡೆಕೋರೇಷನ್ ಅಂತ ಒಂದೆರಡು ಎಸ್ಲೋ ಕೇಸರಿ ಇತ್ತು, ಒಂಚೂರು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಉದ್ದುದ್ದ ಕಟ್ ಮಾಡಿ ಬಾದಾಮ್ನ ಉದುರಿಸ್ಬೇಕು.
0: ಇಲ್ಲದೆ
1: ಹೋದ್ರೆ ಅದು ಬಟ್ಲಲ್ಲಿ ಸರ್ವ್ ಮಾಡಿದಾರೆ ಹಂಗೆ, ಇಲ್ಲ ಅಂದ್ರೆ ಪೇಪರ್ ಇರತ್ತಲ್ಲ ಪಾರ್ಚ್ಮೆಂಟ್ ಪೇಪರ್ ಅಂತ ಸಿಗತ್ತಿಲ್ಲ, ಬಟರ್ ಪೇಪರ್ ಅಂತ ಸಿಗತ್ತೆ, ಆ ಬಟರ್ ಪೇಪರ್ ಅಲ್ಲಿ ಒಂದೆರಡು ಸ್ಪೂನ್ ಬಾದಾಮ್ ಹಲ್ವಾ ಹಾಕಿ ಮಧ್ಯಕ್ಕೆ ಚೌಕ ಪೀಸ್ ಮಾಡಿ ಮಧ್ಯ ಬಾದಾಮ್ ಹಲ್ವಾ ಹಾಕಿ ಅದನ್ನ ಈ ಕಡೆ ಆ ಕಡೆ ಫೋಲ್ಡ್ ಮಾಡಿದ್ರೆ ಚೌಕಕ್ಕೆ ಫೋಲ್ಡ್ ಆಗತ್ತೆ. ಅದು ಈಗ ಅಂಗಡಿಲೆಲ್ಲ ಕೊಡ್ತಾರಲ್ಲ ಪ್ಯಾಕೆಟ್ ತರ ಇರತ್ತದು.
0: ನಿಜ.
1: ಸೊ ಆತರ ನಿಮ್ಗೆ ಆತರನು ಪ್ಯಾಕ್ ಮಾಡಿ ತಗೊಂಡ್ ಹೋಗಕ್ಕೆ ಆತರ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಮನೇಲಿ ಎಲ್ಲಾರ್ಗುನು ಬಡ್ಸೋದಕ್ಕೆ ಬೌಲ್ ಅಲ್ಲಿ ಹಾಕಿ ಕೊಡ್ಬೋದು.
0: ಓಹೋಹೋ, ತುಂಬಾ ಚೆನ್ನಾಗಿದೆ. ನಾವು ಹೊರಗಡೆಯಿಂದ ತಂದು ತಿನ್ನೋ ಬದ್ಲು ಮನೇಲೇ ಈ ತರ ಹೆಲ್ದಿಯಾಗಿ ಬಾದಾಮ್ ಹಲ್ವಾ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಮಾಲಾ ಅವ್ರೆ.
1: ಹೌದು, ಇದನ್ನ ಕಿಂಗ್ ಆಫ್ ಸ್ವೀಟ್ಸ್ ಅಂತಾನು ಹೇಳ್ತಾರೆ. ಯಾಕಂದ್ರೆ ಇದರಲ್ಲಿ ಬಾದಾಮಿ, ತುಪ್ಪ, ಕೇಸರಿ ಎಲ್ಲಾ ಐಟಮ್ಸ್ ತುಂಬಾ ಹೆವಿ ಆಗಿರತ್ತಲ್ಲ, ಸೊ ಹಾಗಾಗಿ ಕಿಂಗ್ ಆಫ್ ಸ್ವೀಟ್ಸ್ ಅಂತ ಹೇಳ್ತಾರೆ ಇದನ್ನ.
0: ಬಹಳ ರುಚಿಯಾಗಿರುತ್ತೆ ಅಲ್ವಾ?
1: ಹೌದು ಹೌದು, ತುಂಬಾ ಚೆನ್ನಾಗಿರತ್ತೆ ತಿನ್ನಕ್ಕೆ.
0: ನಿಜ, ಹಾಗೆ ಮಾಡಕ್ಕೂ ಅರ್ಧ ಗಂಟೆ ಮಾಡ್ಬೇಕು ಅಂದ್ರೆ ಪೇಷನ್ಸ್ ತುಂಬಾ ಬೇಕು ಅಂತ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ಕೈ ಆಡಿಸ್ತಿರೋದೇ ಅದ್ರ ಮೇನ್ ಈ ಕ್ರೈಟೀರಿಯಾ ಅನ್ಸುತ್ತೆ ಅಲ್ವಾ?
1: ಹೌದು ಹೌದು, ಈ ಕಡೆ ಆ ಕಡೆ ಹೋಗದೆ ಸ್ವಲ್ಪ ಅರ್ಧ ಗಂಟೆಯಿಂದ ಅರ್ಧದಿಂದ 40 ನಿಮಿಷ ತನಕ ಬಿಡು ಇಟ್ಕೊಂಡು ಅಲ್ಲೇ ಇರ್ಬೇಕು ಸ್ವಲ್ಪ, ಈ ಕಡೆ ಆ ಕಡೆ ಎಲ್ಲೂ ಹೋಗಬಾರ್ದು. ಅದನ್ನ ಮಾಡ್ತಾ ಇದ್ರೆ ನಿಮ್ಗೆ ಮನೇಲಿ ತುಂಬಾ ಚೆನ್ನಾಗಿರೋ ರುಚಿಕರವಾದ ಬಾದಾಮ್ ಹಲ್ವಾ ರೆಡಿ ಆಗುತ್ತೆ.
0: ಸೂಪರ್, ಒಳ್ಳೆ ಬಾಯಲ್ಲಿ ನೀರು ಬರುವಂತಹ ಒಂದು ಒಳ್ಳೆ ಸೂಪರ್ ಬಾದಾಮ್ ಹಲ್ವಾ ರೆಸಿಪಿನ ನಮ್ಗೆ ಶೇರ್ ಮಾಡಿದ್ರಿ. ನೀವು ಹೇಳೋ ಪ್ರಕಾರ ಒಂದು ಒಳ್ಳೆ ಅಡುಗೆ ಹೊಟ್ಟೆನ್ ತುಂಬಿಸುತ್ತೆ ಅಂದ್ರೆ, ಆದ್ರೆ ಅದನ್ನ ಇನ್ನ ನೀವು ಪ್ರೀತಿಯಿಂದ ನಮ್ಗೆ ಹೇಳಿದ್ರಿ. ಇವಾಗ ಪ್ರೀತಿಯಿಂದ ಮಾಡಿದ್ದು ಮನಸ್ಸನ್ನು ತುಂಬಿಸ್ಬಿಡ್ತು. ಇಂದಿನ ಕರೆಯಲ್ಲಿ ಕೈ ರುಚಿಯಲ್ಲಿ ಹಂಚಿಕೊಂಡಂತಹ ಈ ಬಾದಾಮಿ ಹಲ್ವಾ ತುಂಬಾನೇ ಸಿಹಿಯಾಗಿ ಬಾಯಲ್ಲಂತೂ ನಂಗಂತೂ ತುಂಬಾ ನೀರು ಬರ್ತಾ ಇದೆ. ಖಂಡಿತವಾಗ್ಲೂ ನಿಮ್ ಮನೆಗೆ ಬಂದು ಒಂದ್ಸಲ ಬಾದಾಮಿ ಹಲ್ವಾ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ರತ್ನಮಾಲಾ ಅವರೇ.
1: ಖಂಡಿತ ಖಂಡಿತ ಬನ್ನಿ, ಮಾಡ್ಕೊಡ್ತೀನಿ.
0: ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ನಿಮ್ಮ ಮನೆಯಲ್ಲೂ ಈ ಸವಿಯಾದ ಅನುಭವ ನೀವು ಕೂಡ ಮಾಡ್ಕೊಳ್ಳಿ. ಮತ್ತೊಂದು ರುಚಿಕರವಾದ ಆರೋಗ್ಯಕರವಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ, ಸಿಗ್ತೀನಿ. ಅಲ್ಲಿವರೆಗೆ ಅಡುಗೆಯಲ್ಲಿ ಪ್ರೀತಿ ಇರಲಿ, ಬದುಕಿನಲ್ಲಿ ಸವಿ ಇರಲಿ ಅಂತ ಹೇಳ್ತಾ ರತ್ನಮಾಲಾ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ರತ್ನಮಾಲಾ ಅವರೇ, ಕೊನೆಯದಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ?
1: ನಂಗಿದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ನಿಮ್ಗೂ ಎಲ್ಲರಿಗೂ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು.
0: ಇದಾಗಿತ್ತು ನಮ್ಮ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ. ಮತ್ತೊಮ್ಮೆ ಭೇಟಿಯಾಗೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 21ನೇ ಶತಮಾನದ ಅತ್ಯಾಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ನಿರ್ಮಿಸಲು ಸರ್ಕಾರ ಬದ್ಧ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಪ್ರವಾಹ ಸಂತ್ರಸ್ತರಿಗೆ ಭಾರತದಿಂದ ಎರಡನೇ ಕಂತಿನ ಭಾರೀ ಪರಿಹಾರ ಸಾಮಗ್ರಿ ರವಾನೆ, ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ. ಸೆಪ್ಟೆಂಬರ್ 12-13 ನವದೆಹಲಿಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಭಾರತ ಆತಿಥ್ಯ. ಹಾಗೂ ಟೆಸ್ಟ್ ಕ್ರಿಕೆಟ್ ಎರಡನೇ ಪಂದ್ಯದ ಕೊನೆಯ ದಿನದಾಟದಲ್ಲಿಂದು ಭಾರತದ ವಿರುದ್ಧ ಅಲ್ಪ ಮುನ್ನಡೆಯಲ್ಲಿ ಶ್ರೀಲಂಕಾ. ವಾರ್ತೆಗಳ ವಿವರ. 21ನೇ ಶತಮಾನದಲ್ಲಿ ಆಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿದ್ದ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮ ಉದ್ದೇಶಿಸಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾಷಣ ಮಾಡಿದ ಅವರು, ದೇಶದಲ್ಲಿ ಕ್ರೀಡಾ ವಿಶ್ವವಿದ್ಯಾಲಯಗಳಿಂದ ಹಿಡಿದು ಆಧುನಿಕ ತರಬೇತಿ ಕೇಂದ್ರಗಳವರೆಗೆ ಕ್ರೀಡಾಪಟುಗಳ ಪ್ರತಿಭೆಗೆ ಪ್ರತಿ ಹಂತದಲ್ಲೂ ಸೂಕ್ತ ಬೆಂಬಲ ನೀಡುವ ವಾತಾವರಣ ಸೃಷ್ಟಿಸಲಾಗುತ್ತಿದೆ ಎಂದರು. ಕ್ರೀಡೆಯು ಕೇವಲ ಪದಕಗಳನ್ನು ಗೆಲ್ಲುವುದಕ್ಕೆ ಸೀಮಿತವಾಗಿರದೆ ವಿಕಸಿತ ಭಾರತದ ನಿರ್ಮಾಣದಲ್ಲಿ ಯುವ ಶಕ್ತಿ ಮತ್ತು ಕ್ರೀಡಾ ಸಾಮರ್ಥ್ಯವನ್ನು ಬೆಳೆಸುವ ಪ್ರಮುಖ ಧ್ಯೇಯವಾಗಿದೆ ಎಂದು ಬಣ್ಣಿಸಿದರು. 5-15 ವರ್ಷದೊಳಗಿನ ಉದಯೋನ್ಮುಖ ಮಕ್ಕಳನ್ನು ಗುರುತಿಸಲು ಬೃಹತ್ ಪ್ರತಿಭಾನ್ವೇಷಣೆ ಪ್ರಕ್ರಿಯೆಯನ್ನು ಆರಂಭಿಸುವ ಕುರಿತು ಕೆಂಪುಕೋಟೆಯ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದನ್ನು ಅವರು ಈ ವೇಳೆ ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕ್ರೀಡೆಯು ರಾಷ್ಟೀಯ ಆದ್ಯತೆಯಾಗಿ ಹಾಗೂ ಯುವ ಸಬಲೀಕರಣದ ಪ್ರಮುಖ ಮಾಧ್ಯಮವಾಗಿ ಹೊರಹೊಮ್ಮಿದೆ ಎಂದರು.
1: तो ये केवल मेडल जीतने तक सीमित नहीं है, ये विकसित भारत के निर्माण में भारत की खेल शक्ति और भारत की युवा शक्ति को एक साथ जोड़ने का अभियान है. मैं हमेशा कहता आया हूँ, जो खेले वो खिले, और खेल में खिलना सिर्फ मैदान पर जीतना नहीं है, खेल में खिलना मतलब व्यक्तित्व का खिलना और
0: ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳಲ್ಲಿ ಈ ಸಂವಾದ ಯಶಸ್ವಿಯಾಗಿ ನೆರವೇರಿದೆ. ಭೀಕರ ದಿಢೀರ್ ಪ್ರವಾಹದಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ನೆರೆ ದೇಶ ನೇಪಾಳಕ್ಕೆ ಭಾರತವು ತನ್ನ ಮಾನವೀಯ ನೆರವನ್ನು ಮುಂದುವರಿಸಿದ್ದು 37.5 ಟನ್ ತೂಕದ ಎರಡನೇ ಕಂತಿನ ಪರಿಹಾರ ಸಾಮಗ್ರಿಗಳು, ಅಗತ್ಯ ಔಷಧಗಳು ಹಾಗೂ ಸಿದ್ದ ಆಹಾರದ ಪೊಟ್ಟಣಗಳನ್ನು ರವಾನಿಸಿದೆ. ನೆರವು ಹೊತ್ತ ಎರಡನೇ ಭಾರತೀಯ ವಿಮಾನವು ನೇಪಾಳದತ್ತ ಪ್ರಯಾಣ ಬೆಳೆಸಿರುವ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರಕೃತಿ ವಿಕೋಪದ ಈ ಕಷ್ಟದ ಸಮಯದಲ್ಲಿ ಭಾರತವು ನೇಪಾಳದ ಆಡಳಿತದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಅಲ್ಲಿ ಪ್ರಸ್ತುತ ನಡೆಯುತ್ತಿರುವ ಪರಿಹಾರ ಹಾಗೂ ರಕ್ಷಣಾ ಕಾರ್ಯಗಳಿಗೆ ಸಂಪೂರ್ಣ ಮತ್ತು ದೃಢ ಬೆಂಬಲವನ್ನು ಮುಂದುವರಿಸಲಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಪ್ರವಾಹ ಉಂಟಾದ ತಕ್ಷಣವೇ ಸ್ಪಂದಿಸಿದ್ದ ಭಾರತ ಸರ್ಕಾರವು ನಿನ್ನೆಯಷ್ಟೇ 10 ಟನ್ ತೂಕದ ತುರ್ತು ಮಾನವೀಯ ಪರಿಹಾರ ಸಾಮಗ್ರಿಗಳು, ತಾತ್ಕಾಲಿಕ ಡೇರೆಗಳು ಹಾಗೂ ಅಗತ್ಯ ಜೀವರಕ್ಷಕ ಔಷಧಗಳನ್ನು ರವಾನಿಸಿತ್ತು. ನೇಪಾಳದಲ್ಲಿ ಸಂಭವಿಸಿರುವ ದಿಢೀರ್ ಪ್ರವಾಹದ ಬೆನ್ನಲ್ಲೇ ಯಾವುದೇ ರೀತಿಯ ಪ್ರವಾಹದಂತಹ ಪರಿಸ್ಥಿತಿಯನ್ನು ಎದುರಿಸಲು ಭಾರತದ ಗಡಿ ಪ್ರದೇಶಗಳಲ್ಲಿ ವ್ಯಾಪಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಬಿಹಾರದಲ್ಲಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ 9 ತಂಡಗಳನ್ನು ಹಾಗೂ ಉತ್ತರ ಪ್ರದೇಶದಲ್ಲಿ 1 ತಂಡವನ್ನು ನಿಯೋಜಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಎನ್ಡಿಆರ್ಎಫ್ ಇನ್ಸ್ಪೆಕ್ಟರ್ ಜನರಲ್ ನರೇಂದ್ರ ಸಿಂಗ್ ಬುಂಡೇಲಾ, ಉತ್ತರ ಪ್ರದೇಶದ ಗೋರಖ್ಪುರ ಸಮೀಪದ ಖುಷಿನಗರ ಪ್ರದೇಶದಲ್ಲಿ ಎನ್ಡಿಆರ್ಎಫ್ ತಂಡವನ್ನು ಕಾರ್ಯಾಚರಣೆಗೆ ಸಜ್ಜಾಗಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ತಿಂಗಳ 12-13 ನವದೆಹಲಿಯ ಭಾರತ ಮಂಟಪ್ನಲ್ಲಿ ಭಾರತ 18ನೇ ಬ್ರಿಕ್ಸ್ ಶೃಂಗಸಭೆ ಆತಿಥ್ಯ ವಹಿಸಲಿದೆ. ಈ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಒಕ್ಕೂಟದ ಸದಸ್ಯ ಹಾಗೂ ಪಾಲುದಾರ ರಾಷ್ಟಗಳು ಮತ್ತು ವಿಶೇಷ ಆಹ್ವಾನಿತ ಜಾಗತಿಕ ನಾಯಕರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ

0: ಪರಿಕಲ್ಪನೆಯಡಿ ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತ ಈ ಬಾರಿಯ ಬ್ರಿಕ್ಸ್ ಅಧ್ಯಕ್ಷತೆಯ ನೇತೃತ್ವ ವಹಿಸಿದೆ. ತನ್ನ 4ನೇ ಅವಧಿಯ ಅಧ್ಯಕ್ಷತೆಯಲ್ಲಿ ಭಾರತ ರಾಜಕೀಯ, ಭದ್ರತೆ, ಆರ್ಥಿಕ, ಹಣಕಾಸು ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ದೇಶದ 25ಕ್ಕೂ ಹೆಚ್ಚು ನಗರಗಳಲ್ಲಿ 350ಕ್ಕೂ ಹೆಚ್ಚು ಸಭೆಗಳು ಮತ್ತು ಉನ್ನತ ಮಟ್ಟದ ಸಂವಾದಗಳನ್ನು ಯಶಸ್ವಿಯಾಗಿ ಆಯೋಜಿಸಿದೆ. ಬ್ರಿಕ್ಸ್ ಒಕ್ಕೂಟದ ಸಂಸ್ಥಾಪಕ ಸದಸ್ಯ ರಾಷ್ಟವಾಗಿರುವ ಭಾರತ ಈ ಹಿಂದೆ 2012, 2016 ಮತ್ತು 2021ರಲ್ಲಿ ಅಧ್ಯಕ್ಷತೆ ವಹಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಜಬಲ್ಪುರದಲ್ಲಿರುವ ವಾಹನ ಕಾರ್ಖಾನೆಯಲ್ಲಿ ಟಿ ಸರಣಿಯ ಟ್ಯಾಂಕ್ ಓವರ್ ಹಾಲ್ ಯೋಜನೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ನೂತನ ಯೋಜನೆಯೊಂದಿಗೆ ರಕ್ಷಣಾ ಕ್ಷೇತ್ರದಲ್ಲಿ ಜಬಲ್ಪುರದ ವಾಹನ ಕಾರ್ಖಾನೆಗೆ ಯುದ್ಧ ಟ್ಯಾಂಕ್ಗಳ ದುರಸ್ತಿ, ನವೀಕರಣ ಮತ್ತು ತಾಂತ್ರಿಕ ಸುಧಾರಣೆಯ ಪ್ರಮುಖ ಜವಾಬ್ದಾರಿ ದೊರೆತಂತಾಗಿದೆ. ಪ್ರಸ್ತುತ ದೇಶದಲ್ಲಿ ಬಳಕೆಯಲ್ಲಿರುವ T-72 ಯುದ್ಧ ಟ್ಯಾಂಕ್ಗಳ ಸಂಪೂರ್ಣ ದುರಸ್ತಿ ಮತ್ತು ನವೀಕರಣದ ಪ್ರಮುಖ ಜವಾಬ್ದಾರಿಯನ್ನು ತಮಿಳುನಾಡಿನ ಆವಡಿಯಲ್ಲಿರುವ ಬೃಹತ್ ವಾಹನ ಕಾರ್ಖಾನೆ ನಿರ್ವಹಿಸುತ್ತಿದೆ. ಈಗ ಆರಂಭವಾಗುತ್ತಿರುವ ಯೋಜನೆಯ ಮೊದಲ ಹಂತದಡಿ ಪ್ರತಿ ವರ್ಷ ಜಬಲ್ಪುರದಲ್ಲಿ 12 T-72 ಯುದ್ಧ ಟ್ಯಾಂಕ್ಗಳನ್ನು ನವೀಕರಿಸಲು ನಿರ್ಧರಿಸಲಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಪಬಿತ್ರಾ ಮಾರ್ಗರೀಟಾ ಇಂದು ವಿಯೆಟ್ನಾಂ ರಾಜಧಾನಿ ಹನೋಯ್ನಲ್ಲಿ ವಿಯೆಟ್ನಾಂ ಪ್ರಧಾನಿ ಲೀ ಮಿನ್ಹುಂಗ್ ಅವರನ್ನು ಭೇಟಿಯಾಗಿ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವಿಯೆಟ್ನಾಂ ಅಧ್ಯಕ್ಷ ತೋಲಮ್ ಅವರ ಇತ್ತೀಚಿನ ಯಶಸ್ವಿ ಭಾರತ ಭೇಟಿ ಮತ್ತು ಉಭಯ ದೇಶಗಳ ಬಾಂಧವ್ಯವನ್ನು ವರ್ಧಿತ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಿರುವುದನ್ನು ಮಾತುಕತೆಯ ವೇಳೆ ಸಚಿವರು ಸ್ಮರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಉಭಯ ರಾಷ್ಟಗಳ ನಡುವಿನ ಉನ್ನತ ಮಟ್ಟದ ಒಪ್ಪಂದಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ವಿಯೆಟ್ನಾಂ ಪ್ರಧಾನಿಯವರು ನೀಡುತ್ತಿರುವ ಮಾರ್ಗದರ್ಶನಕ್ಕೆ ಸಚಿವರು ಧನ್ಯವಾದ ತಿಳಿಸಿದ್ದಾರೆ. ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಸಮಗ್ರ ಸುಧಾರಣೆಗಳನ್ನು ತರುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಸಚಿವ ಸಂಪುಟ ಉಪಸಮಿತಿಯನ್ನು ರಚಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಈ ಉಪಸಮಿತಿ ರಚಿಸಲಾಗಿದ್ದು, ಉನ್ನತ ಶಿಕ್ಷಣ, ಗೃಹ ಇಲಾಖೆ, ವೈದ್ಯಕೀಯ ಶಿಕ್ಷಣ ಹಾಗೂ ಶಾಲಾ ಶಿಕ್ಷಣ ಇಲಾಖಾ ಸಚಿವರು ಇದರ ಸದಸ್ಯರಾಗಿರುತ್ತಾರೆ. ಪರೀಕ್ಷೆಗಳು ಹಾಗೂ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು, ಶಿಕ್ಷಣದ ವೆಚ್ಚ, ಉನ್ನತ ಶಿಕ್ಷಣ ಹಾಗೂ ಕೋಚಿಂಗ್ ಸಂಸ್ಥೆಗಳ ಶುಲ್ಕ ನಿಯಂತ್ರಣ, ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಮೂಲಸೌಕರ್ಯ ಮತ್ತು ಗುಣಮಟ್ಟ ವೃದ್ಧಿ ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ಪರಿಶೀಲಿಸಿ ವರದಿ ನೀಡುವ ಜವಾಬ್ದಾರಿಯನ್ನು ಈ ಸಮಿತಿಗೆ ವಹಿಸಲಾಗಿದೆ. ಇದರೊಂದಿಗೆ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಮತ್ತು ಕ್ಷೇಮಾಭಿವೃದ್ಧಿ, ಪಠ್ಯಕ್ರಮ ಸುಧಾರಣೆ, ಕೌಶಲ್ಯಾಭಿವೃದ್ಧಿ, ಉದ್ಯೋಗಾವಕಾಶಗಳ ಜೊತೆ ಶಿಕ್ಷಣದ ಸಂಯೋಜನೆ ಹಾಗೂ ವಿದ್ಯಾರ್ಥಿ ವೇತನ ಮತ್ತು ಆರ್ಥಿಕ ನೆರವಿನ ವ್ಯವಸ್ಥೆಯನ್ನು ಬಲಪಡಿಸುವ ಕುರಿತು ಸಮಿತಿಯು ಸರ್ಕಾರಕ್ಕೆ ಸೂಕ್ತ ಶಿಫಾರಸುಗಳನ್ನು ಮಾಡಲಿದೆ. ಮುಂಬೈನ ಜವಾಹರ್ಲಾಲ್ ನೆಹರು ಬಂದರು ಪ್ರಾಧಿಕಾರವು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕಂಟೈನರ್ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್, 2026ರ ಮೊದಲಾರ್ಧದಲ್ಲಿ ಶೇಕಡಾ 13.6% ಕಂಟೈನರ್ ಸರಕು ಸಾಗಣೆಯ ಪ್ರಗತಿ ದಾಖಲಿಸುವ ಮೂಲಕ ಈ ಬಂದರು ಜಾಗತಿಕ ಶ್ರೇಯಾಂಕದಲ್ಲಿ 21ನೇ ಸ್ಥಾನಕ್ಕೆ ಏರಿದೆ ಎಂದು ತಿಳಿಸಿದ್ದಾರೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ 2ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದ 5ನೇ ದಿನದ ಆಟದಲ್ಲಿಂದು ಶ್ರೀಲಂಕಾ ತನ್ನ 2ನೇ ಇನ್ನಿಂಗ್ಸ್ ಮುಂದುವರೆಸಿದ್ದು ತನ್ನ ಮುನ್ನಡೆ ಕಾಯ್ದುಕೊಳ್ಳುತ್ತಿದೆ. ಆದರೆ ಈಗಲೂ ಪಂದ್ಯದ ಮೇಲೆ ಭಾರತಕ್ಕೆ ಹೆಚ್ಚಿನ ಹಿಡಿತವಿದೆ. ಫಾಲೋ ಆನ್ ಹೇರಲಾಗಿದ್ದರೂ ಪಂದ್ಯದ ಮೇಲಿನ ತನ್ನ ಹಿಡಿತವನ್ನು ನಿಧಾನಗತಿಯಲ್ಲಿ ಸುಧಾರಿಸಿಕೊಳ್ಳುತ್ತಿರುವ ಶ್ರೀಲಂಕಾ ಸದ್ಯಕ್ಕೆ 100 ಅಧಿಕ ರನ್ಗಳ ಮುನ್ನಡೆಯಲ್ಲಿದೆ. ಇತ್ತೀಚಿನ ವರದಿ ಬಂದಾಗ ಶ್ರೀಲಂಕಾ 7 ವಿಕೆಟ್ ನಷ್ಟಕ್ಕೆ 341 ರನ್ ಗಳಿಸಿ ಆಡುತ್ತಿದೆ. ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 290 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಬಳಿಕ ಭಾರತ ಫಾಲೋ ಆನ್ ಹೇರಿತ್ತು. ಬಳಿಕ ಎರಡನೇ ಇನ್ನಿಂಗ್ಸ್ನ ಆರಂಭದಲ್ಲೇ ಕೆಲವು ವಿಕೆಟ್ ಕಳೆದುಕೊಂಡರೂ ಶ್ರೀಲಂಕಾ ಇಂದಿನ ದಿನದಾಟದಲ್ಲಿ ಸಂಯಮದೊಂದಿಗೆ ರನ್ ಕಲೆ ಹಾಕಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 21ನೇ ಶತಮಾನದ ಅತ್ಯಾಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ನಿರ್ಮಿಸಲು ಸರ್ಕಾರ ಬದ್ಧ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಪ್ರವಾಹ ಸಂತ್ರಸ್ತರಿಗೆ ಭಾರತದಿಂದ 2ನೇ ಕಂತಿನ ಭಾರೀ ಪರಿಹಾರ ಸಾಮಗ್ರಿ ರವಾನೆ, ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ. ಸೆಪ್ಟೆಂಬರ್ 12-13 ನವದೆಹಲಿಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಭಾರತ ಆತಿಥ್ಯ. ಹಾಗೂ ಟೆಸ್ಟ್ ಕ್ರಿಕೆಟ್ 2ನೇ ಪಂದ್ಯದ ಕೊನೆಯ ದಿನದಾಟದಲ್ಲಿಂದು ಭಾರತದ ವಿರುದ್ಧ ಅಲ್ಪ ಮುನ್ನಡೆಯಲ್ಲಿ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬೆಳೆಗೊಂದು ಫಲಕೊಂದು ಋತುವಂತೆ ಬೆಳೆಯಿಪುದು ಜೀವರೊಕ್ಷವ ಕಾಲ ನಿಯತಿ. ಮಳೆಗೊಂದು ಬೆಳೆಗೊಂದು ಫಲಕೊಂದು ಋತುವಂತೆ ಬೆಳೆಯಿಪುದು ಜೀವರೊಕ್ಷವ ಕಾಲ ನಿಯತಿ. ತಿಳಿವು ಮೊಳ್ತನಮುಂ ವಿರಕ್ತಿಯುಂ ಮುಕ್ತಿಯುಂ ಗಳಿಗೆ ಸರಿ ಸೇರ್ದಂದು ಮಂಕುತಿಮ್ಮ. ತಿಳಿವು ಮೊಳ್ತನಮುಂ ವಿರಕ್ತಿಯುಂ ಮುಕ್ತಿಯುಂ ಗಳಿಗೆ ಸರಿ ಸೇರ್ದಂದು ಮಂಕುತಿಮ್ಮ.

ಎರಡು ತಿಂಗಳಿಗೂ ಒಂದು ಋತು ಇದೆ. ಒಂದೊಂದು ಋತುವಿನಲ್ಲೂ ಒಂದೊಂದು ಕೆಲಸ ನಡೆಯುತ್ತೆ. ವಸಂತ ಋತು, ವರ್ಷ ಋತು, ಶರ ಹೀಗೆ ಬೇಕಾದಷ್ಟು ಋತುಗಳು ಇವೆ. ವಸಂತ ಋತುವಿಗೆ ಒಂದು ಕೆಲಸ ಇದೆ, ವರ್ಷ ಋತುವಿಗೆ ಇನ್ನೊಂದು ಕೆಲಸ ಇದೆ, ಇನ್ನೊಂದು ಕಾಲ ಇದೆ. ಒಂದೊಂದು ಋತುವಿನಲ್ಲಿ ಮರಗಿಡಗಳು ಚಿಗುರನ್ನು ಧರಿಸುತ್ತೆ, ಮತ್ತೊಂದು ಋತುವಿನಲ್ಲಿ ಮಳೆಗಾಲದ ಋತು, ವರ್ಷ ಋತು, ಹೀಗೆ ಹಿಮದ ಋತು ಇರುತ್ತೆ, ಶರದ ಋತು ಇರುತ್ತೆ. ಈ ಯಾವುದೂ ಆ ಕಾಲ ಮೀರಿ ನಡೆಯೋದಿಲ್ಲ. ಅದರಂತೆಯೇ ನಮ್ಮ ಜೀವ ಅಂತನೋ ವೃಕ್ಷ ಕೂಡ ಒಂದು ನಿಯಮಿತ ಕಾಲದಲ್ಲಿ ಬೆಳೆದು ಫಲ ನೀಡುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಮುದುಕ ಆಗಬಾರ್ದು, ಮುದುಕ ಚಿಕ್ಕವನಾಗಿರಬೇಕು ಅಂತ ಅಂದ್ಕೋಬೇಕು. ಮನಸ್ಸಿಗೆ ವೃದ್ಧಾಪ್ಯವನ್ನು ತಂದುಕೋಬಾರ್ದು, ದೇಹ ವೃದ್ಧನಾದರೂ ಚಿಂತೆ ಇಲ್ಲ. ಹಾಗೆಯೇ ಅದೇ ರೀತಿ ತಿಳುವಳಿಕೆ, ಅರಿವು, ಒಳ್ಳೆಯತನ, ವೈರಾಗ್ಯ, ವಿರಕ್ತಿ, ಮುಕ್ತಿ ಎಲ್ಲಕ್ಕೂ ಸಮಯ ಕೂಡಿ ಬಂದಾಗ ಬೆಳವಣಿಗೆಗೆ, ಪ್ರಗತಿಗೆ, ವಿಕಾಸಕ್ಕೆ ದಾರಿ ಕಾಣಿಸುತ್ತೆ. ಎಲ್ಲ ಒಂದೇ ದಾರಿ ಒಂದೇ ಸರಿನಲ್ಲಿ ಸಿಕ್ಕಿಬಿಡಲ್ಲ. ಹುಟ್ಟಿದ ತಕ್ಷಣ ಮುದುಕ ಆಗಬೇಕು ಅಂತ ಆಸೆ ಪಡೋದು ತಪ್ಪು, ಹುಟ್ಟಿದ ತಕ್ಷಣ ಪ್ರೌಢನ ಆಗಬೇಕು ಅಂತ ಆಸೆ ಪಡೋದು ತಪ್ಪು. ಯಾವ್ಯಾವ ಕಾಲಕ್ಕೆ ಯಾವ್ಯಾವುದು ಸಿಗುತ್ತೆ ಆಗ ಅದಕ್ಕಾಗಿ ಕಾಯಬೇಕು. ಕಾಲ ಕೂಡಿ ಬಂದಾಗ ತಾನಾಗಿಯೇ ಪ್ರಕಾಶವಾಗೋದವೆಲ್ಲ. ಬೆಳೆ ಬರೋಕ್ಕೆ ಹೇಗೆ ಅವಿರತವಾಗಿ ನಾವು ಕೃಷಿಯ ಉಪಕರಣಗಳ ಜೊತೆಗೆ ಕೃಷಿ ಮಾಡಬೇಕೋ ಹಾಗೆ ಪ್ರತಿಯೊಂದು ಕೆಲಸಕ್ಕೂ ಸಾಧನೆ ಮಾಡ್ತಲೇ ಇರಬೇಕು.

ಯದಿ ಬಿತ್ತೆ ಸಂಜೆಗದು ಪೈರಹುದೆ, ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ. ಕಾಳನುದಯದಿ ಬಿತ್ತೆ ಸಂಜೆಗದು ಪೈರಹುದೆ, ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ. ವೇಳೆಗಡು ಮರೆ ತಾತುರದಿನ್ ಅಡುಗೆ ಪಕ್ಕಹುದೆ, ತಾಳುಮೆಯ ಪರಿಪಾಕ ಮಂಕುತಿಮ್ಮ. ವೇಳೆಗಡು ಮರೆ ತಾತುರದಿನ್ ಅಡುಗೆ ಪಕ್ಕಹುದೆ, ತಾಳುಮೆಯ ಪರಿಪಾಕ ಮಂಕುತಿಮ್ಮ.

0: ಮನುಷ್ಯ ಜೀವ ಸಮಾಧಾನವಾಗಿರಬೇಕಾದ್ರೆ, ಅದಕ್ಕೊಂದು ನೆಮ್ಮದಿ ಬೇಕಾದ್ರೆ ಸಹನೆ ತುಂಬಾ ಮುಖ್ಯ. ಈ ಸಹನೆ ಅಥವಾ ತಾಳ್ಮೆಯ ಮಹತ್ವವನ್ನು ಕುರಿತು DVG ಇಲ್ಲಿ ವಿವರಿಸ್ತಾರೆ. ಸಹನೆ ಜೀವವನ್ನ ಕಟ್ಟಿಹಾಕೋ ಒಂದು ಶಕ್ತಿ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಆದರೂ ನಮಗೆ ಅಸಹನೆ ಜಾಸ್ತಿ, ಕಾತುರ ಕಳವಳಗಳು ಜಾಸ್ತಿ. ಇದು ಮನುಷ್ಯ ಸಹಜ ದೌರ್ಬಲ್ಯವೇ ಹೌದು. ಆದರೂ ಪ್ರಯತ್ನದಿಂದ ಸಹನೆ ತನ್ಮೂಲಕ ಶಾಂತಿಯನ್ನ ನಾವು ಗಳಿಸಿಕೊಳ್ಳಬಹುದು ಅನ್ನೋದು DVG ಅವರ ಅಭಿಪ್ರಾಯ. ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ, ಅಶ್ವತ್ಥ ಕಟ್ಟೆನ ಬಳಸಿ ಬಂದ್ರೆ ಮಕ್ಕಳಾಗತ್ತೆ ಅಂತ ಯಾರೋ ಹೇಳ್ತಾರೆ. ಹೋಗಿ ಒಂದು ಸುತ್ತು ಬರೋದೇ ತಡ, ಆಗ್ಲೆ ಹೊಟ್ಟೆ ಮುಟ್ಟಿ ನೋಡಿದ್ದಾಯ್ತು. ಇಂಥದ್ದು ನಮ್ಮ ಚಪಲ ಕಾತುರ. ಆದ್ರೆ ಪ್ರಕೃತಿಲಿ ಇಂಥ ಕಾತುರತೆಗಳಿಗೆ ಜಾಗ ಇಲ್ಲ. ಪ್ರತಿಯೊಂದು ಇಲ್ಲಿ ಸಾವಧಾನ, ವ್ಯವಸ್ಥಿತ. ಮಗು ಒಂದು ರೂಪುಗೊಳ್ಳಕ್ಕೆ ಏನೆಲ್ಲ ಆಗಬೇಕು, ಏನೆಷ್ಟು ಕಾಲಾವಕಾಶ ಬೇಕು, ನವ ಮಾಸಗಳ ಮಾತು ಇದು. ಒಂದೇ ಸುತ್ತಿನಲ್ಲಿ ಆಗುವಂಥದ್ದಲ್ಲ. ಇದೇ ರೀತಿ ಇತರ ರುಚಿಯಾದ ಉದಾಹರಣೆಗಳು ಈ ಪದ್ಯದಲ್ಲಿ ಇವೆ. ಉದಯದಲ್ಲಿ ಅಂದ್ರೆ ಬೆಳಿಗ್ಗೆ ಕಾಳನ್ನ ಬಿತ್ತಿದ್ರೆ ಸಂಜೆಗೆ ಅದು ಪೈರಾಗಿ ಬಿಡುತ್ತೆಯೇ. ವ್ಯವಸಾಯದ ಫಲಿತಾಂಶಗಳಿಗೂ ಅದರದೇ ಕಾಲಧರ್ಮಗಳಿವೆ, ಅದನ್ನ ನಾವು ಮರಿಬಾರದು. ಹಾಗೆ ಅನುದಿನದ ಸವಿ ಪಾಕ ಸಹ. ಒಲೆ ಮೇಲೆ ಹೆಸರಿಟ್ಟು ಕೂಡ್ಲೆ ಅದು ಸೊಗಸಾದ ಅಡಿಗೆ ಆಗಿಬಿಡುತ್ತೆಯೇ? ಇಲ್ಲ, ಎಲ್ಲದಕ್ಕೂ ಕಾಲ ಬೇಕು. ಮತ್ತೆ ಈ ಕಾಲ ಅನ್ನೋದು ನಮ್ಮ ಇಚ್ಛೆಗೆ ಓಡತಕ್ಕದ್ದಲ್ಲ. ಕಾಲಕ್ಕೆ ಕೂಡ ಒಂದು ಕಾಲಧರ್ಮ ಇದೆ. ಈ ನಿಯತಿಗೆ ನಾವು ಕಾಯಬೇಕು, ಅದಕ್ಕೆ ತಕ್ಕ ಹಾಗೆ ಅನುಸರಿಸಿಕೊಂಡು ಹೋಗಬೇಕು. ಈ ನಿಧಾನವೇ, ಇಂಥ ಅನುಸರಣೆನೆ ಸಹನೆ. ತಾಳುವಿಕೆಗಿಂತ ತಪವು ಇಲ್ಲ ಅಂತ ದಾಸವರೆಣ್ಯರು ಹೇಳಿದ್ದು ಇದನ್ನೇ.
1: ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ವ್ಯಾಖ್ಯಾನ HS ಶ್ರೀರಾಮಕೃಷ್ಣ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MS ಶಿವರಾಮ್. ಕಗ್ಗದ ಸಿರಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ಬೆಳಿಗ್ಗೆ ಎದ್ದಾಗ ನಮ್ಮ ಊರಿನ ಕೆರೆಯ ದಡದಲ್ಲಿ ಹಕ್ಕಿಗಳ ಕಲರವ ಕೇಳಿಸ್ತಿದ್ರೆ, ಮಳೆ ಬಂದಾಗ ನೀರು ಸಂಗ್ರಹವಾಗಲು ಕೆರೆಗಳೇ ಇಲ್ಲದಿದ್ರೆ. ಕೆರೆ ಅಂದ್ರೆ ಬರೀ ನೀರು ತುಂಬಿರುವ ಜಾಗ ಅಲ್ಲ, ಅದು ಒಂದು ಊರಿನ ಉಸಿರು. ನಮಸ್ಕಾರ, ಇದು ನಿಮ್ಮ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು, ಮತ್ತೆ ಇದು ನಿಮ್ಮ ಪ್ರೀತಿಯ ಲಂಚ್ ಬಾಕ್ಸ್. ಇಂದು ಆಗಸ್ಟ್ 27 ವರ್ಲ್ಡ್ ಲೇಕ್ ಡೇ, ಅಂದ್ರೆ ಕೆರೆಗಳ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸುತ್ತಮುತ್ತಲಿನ ಕೆರೆಗಳ ಬಗ್ಗೆ, ಅವುಗಳ ಸಂರಕ್ಷಣೆ ಬಗ್ಗೆ, ಮತ್ತು ಮುಖ್ಯವಾಗಿ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಒಂದು ಕೆರೆಯ ಬದುಕನ್ನು ಹೇಗೆ ಬದಲಾಯಿಸಬಹುದು ಅನ್ನೋದರ ಬಗ್ಗೆ ಮಾತಾಡೋಣ. ಈ ಕೆಲಸವನ್ನು ಕೇವಲ ಮಾತಿನಲ್ಲಿ ಅಲ್ಲ, ಕಾರ್ಯರೂಪದಲ್ಲಿ ಮಾಡುತ್ತಿರುವ ಶ್ರೀಮತಿ ಚೈತನ್ಯ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರಿಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಮೇಡಮ್.
1: ನಮಸ್ಕಾರ.
0: ಚೈತನ್ಯ ಸುಬ್ರಹ್ಮಣ್ಯ ಅವರಿಗೆ ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ನೆಲ್ಮೆಯ ಸುಸ್ವಾಗತ.
1: ತುಂಬಾ ಧನ್ಯವಾದಗಳು ನಿಮಗೂ ಹಾಗೂ ಎಲ್ಲ ಎಫ್ಎಂ ರೈನ್ಬೋ ಶ್ರೋತೃಗಳಿಗೂ ತುಂಬಾ ತುಂಬಾ ಪ್ರೀತಿಯ ಧನ್ಯವಾದ ಹಾಗೂ ನಮಸ್ಕಾರಗಳು.
0: ಹೌದು ಮ್ಯಾಮ್. ಮ್ಯಾಮ್, ನಿಮ್ಮ ಇದು ಇಂಟರ್ವ್ಯೂ ಸ್ಟಾರ್ಟ್ ಮಾಡಕ್ ಮುಂಚೆ ನಿಮ್ ಬಗ್ಗೆ ಸ್ವಲ್ಪ ಹೇಳ್ಬೇಕಲ್ಲ, ಸೊ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ಇವರು ಚೈತನ್ಯ ಸುಬ್ರಹ್ಮಣ್ಯ ಅವರು ಪರಿಸರ, ಶಿಕ್ಷಣ, ಆರೋಗ್ಯ, ಮಹಿಳಾ ಸಬಲೀಕರಣ ಹಾಗೂ ನಾಗರಿಕ ಸೌಲಭ್ಯ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ವಿಶೇಷವಾಗಿ ಕೆರೆಗಳ ದಿನಾಚರಣೆ ಆಗಿರೋದ್ರಿಂದ ಕೆರೆಗಳ ಸಂರಕ್ಷಣೆಯಲ್ಲಿ ಕಳೆದ 9 ವರ್ಷಗಳಿಂದ ಸಕ್ರಿಯರಾಗಿದ್ದು ಫ್ರೆಂಡ್ಸ್ ಆಫ್ ಲೇಕ್ ಹಾಗೂ ನಮ್ಮ ಬೆಂಗಳೂರು ಫೌಂಡೇಶನ್ ಜೊತೆಗೂಡಿ ತಲಗಟ್ಟುಪುರ, ಗುಬ್ಳಾಳ, ಸುಬ್ರಹ್ಮಣ್ಯಪುರ ಸೇರಿದಂತೆ ಸುಮಾರು 25 ಕೆರೆಗಳ ಪುನಶ್ಚೇತನಕ್ಕಾಗಿ ನಿರಂತರ ಹೋರಾಟ ನಡೆಸಿದ್ದಾರೆ. ಲೋಕಾಯುಕ್ತದ ಮೂಲಕ 2019 ಕೆರೆಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡುವಂತೆ ಆದೇಶ ಹೊರಬರಲು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮ್ಯಾಮ್, ನೀವು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇರೋದು ವರ್ಲ್ಡ್ ಲೇಕ್ ಡೇ ಅಲ್ಲಿ ಬಹಳನೇ ಸಂತೋಷ.
1: ತುಂಬಾ ಧನ್ಯವಾದಗಳು.
0: ಜಾಸ್ತಿ ಇಂಟ್ರಡಕ್ಷನ್ಗಿಂತ ನಿಮ್ಮ ಮಾತನ್ನ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ನನ್ನ ಮೊದಲನೇ ಪ್ರಶ್ನೆ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವ ಘಟನೆ ಅಥವಾ ನಿಮ್ಗೊಂದು ಅನುಭವ ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ ಕೆರೆಗಳ ಸಂರಕ್ಷಣೆ ಕಡೆ ನನ್ನನ್ನ ಕರ್ಕೊಂಡು ಹೋಯ್ತು ಅನ್ನಕ್ಕೆ ಏನು ಅನುಭವ ಮೇಡಮ್, ಈ ಈ ನಿಟ್ಟಿನಲ್ಲಿ ನೀವು ತೊಡಗಿಸ್ಕೊಳಕ್ಕೆ?
1: ನಾನು ಕೆರೆ ಸಂರಕ್ಷಣೆ ಅಂತ ಹೇಳೋ ಬದಲು ನಾನು ಶುರು ಮಾಡಿದ್ದು ಪರಿಸರಕ್ಕಾಗಿ ಅಂತ. 12 ವರ್ಷಗಳ ಹಿಂದೆ ಪರಿಸರಕ್ಕಾಗಿ ಅಂತ ಹೇಳಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡ್ವಿ. ಆಮೇಲೆ ಕೆರೆ ಇದು ಕಾಡುಗಳನ್ನ ಉಳಿಸ್ಲೋ ಅಂತ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡ್ವಿ. ಆಗ ನಾವು ಕಂಡಿದ್ದೆ ಕೆರೆ

0: ಕೆರೆಗಳನ್ನ ಇದು ಉಳಿಸ್ಬೇಕು ಅಂತ ನಾವು ಯೋಚನೆ ಮಾಡ್ದ. ನಮಗೆ ಸಿಕ್ಕಿದ್ದು ನಮ್ಮ ಬೆಂಗಳೂರು ಫೌಂಡೇಶನ್ ಹಾಗೂ ಫ್ರೆಂಡ್ಸ್ ಆಫ್ ಲೇಕ್ ಅನ್ನೋ ಅಂತ ಸಂಸ್ಥೆಗಳು, ಅವರು ಬೆಂಗಳೂರಿನ 25 ಕೆರೆಗಳನ್ನ ಒಂದು ಭೇಟಿ ಮಾಡಿ ಅಲ್ಲಿ ಜಾಗೃತಿ ಮೂಡಿಸಿ ಅಧಿಕಾರಿಗಳಿಗೆ ಹೇಳಿ ಇದು ಮಾಡುವಂತ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸ್ಕೊಂಡ್ವಿ. ಹಾಗಾಗಿ ಆ ಕೆರೆ ಬಗ್ಗೆ ಜ್ಞಾನ ಬಂತು. ಮತ್ತೆ ಅದನ್ನ ಹೇಗೆ ನಡೆಸ್ಕೊಳ್ಬೇಕು ಅಂತ ನಮ್ಮ ಹಿರಿಯರಿಂದ ಕಲ್ಸ್ಕೊಳ್ಳುವಂತ ಒಂದು ಒಂದು ಪ್ರೇರೇಪಣೆ ಸಿಕ್ತು, ಒಂದು ಪ್ಲಾಟ್ಫಾರ್ಮ್ ಸಿಕ್ತು.
1: ಓಕೆ, ಸೊ ಇವಾಗ ನೀವು ಕೆರೆನ ಈಗ ಪುನರ್ಜೀವನ ಮಾಡಬೇಕು ಅಂದ್ರೆ ಬರೀ ಹೂಳೆತ್ತೋದು ಅಥವಾ ನೀರ್ ತುಂಬಿಸೋ ಕೆಲಸ ಅಷ್ಟೇ ಅಲ್ಲ ಅಲ್ವಾ, ಅದ್ರ ಹಿಂದೆ ನಿಜವಾದ ಕೆಲಸ ಏನಿರುತ್ತೆ ಚೈತನ್ಯ ಅವರೇ?
0: ನಾನು ಅದಕ್ ಮುಂಚೆ ಕೆರೆ ಅಂದ್ರೆ ನಮ್ ಬೆಂಗಳೂರು ಕೆರೆ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ
1: ಇಷ್ಟಪಡ್ತೀನಿ.
0: ನಮ್ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಇರೋದು ಮಾನವ ನಿರ್ಮಿತ ಕೆರೆಗಳು, ಅಂದ್ರೆ ಪ್ಲಾಟೋ ನಲ್ಲಿ ಇದೆ, ಮೇಲಿಂದ ಇಳಿಜಾರು ಬರ್ತಾ ಇರುತ್ತೆ. ಹಾಗಾಗಿ ಅಲ್ಲಲ್ಲಿ ಏನ್ ಮಾಡಿದ್ರು, ಕೆರೆಗಳನ್ನ ಕಟ್ಟಿದ್ರು, ಒಂದು ಪ್ರವಾಹನ ತಡೆಗಟ್ಟಲಿಕ್ಕೆ, ಇನ್ನೊಂದು ಭೂಮಿಗೆ ನೀರನ್ನು ಹಿಂಗಿಸ್ಲಿಕ್ಕೆ. ಹಾಗೆ ಮಾಡ್ತಾ ಮೇಲಿಂದ ಒಂದ್ ತುಂಬಿಕೊಂಡು ಬಂದಾಗ ಕೆಳಗಿನ ಕೆರೆ ತುಂಬುತ್ತೆ, ಇನ್ನು ಕೆಳಗೆ, ಅದಕ್ಕೆ ಕ್ಯಾಸ್ಕೇಡಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಹಾಗೆ ಇದ್ದು ನಮ್ಮ ಬೆಂಗಳೂರಿನ ಕೆರೆಗಳು, ಆ ನೀರನ್ನೆಲ್ಲ ಬೆಂಗಳೂರಿನ ಜನತೆ ಆ ನೀರನ್ನೇ ಉಪಯೋಗಿಸ್ತಾ ಇದ್ರು, ಎಲ್ಲಾ ಇದಕ್ಕೂ ಉಪಯೋಗಿಸ್ತಾ ಇದ್ರು, ಕುಡಿಲಿಕ್ಕೆ, ಕೈಗಾರಿಕೆ, ಎಲ್ಲದಕ್ಕೂ, ಕೃಷಿಗೆ, ಎಲ್ಲದಕ್ಕೂ ಉಪಯೋಗಿಸ್ತಾ ಇದ್ರು. ಆಮೇಲೆ ನಗರೀಕರಣ ಆಗ್ತಾ ಆಗ್ತಾ ಅದ್ರಲ್ಲಿ ಜನ ಜಾಸ್ತಿ ಆಗ್ತಾ ಹೋದ್ರು, ಕೊಚ್ಚೆ ನೀರ್ ಜಾಸ್ತಿ ಆಗ್ತಾ ಹೋಯ್ತು, ಕಾರ್ಖಾನೆಗಳು ಜಾಸ್ತಿ ಆಗ್ತಾ ಹೋಯ್ತು, ನೀರು ಕೊಚ್ಚೆ ಆಗ್ತಾ ಹೋಯ್ತು. ಹಾಗಾಗಿ ನಮಗೆ ಕುಡಿಯೋ ನೀರಿನ ಒಂದು ಅಭಾವ ಆಗ್ಬಾರ್ದು, ಹಾಗಾಗಿ ಕಾವೇರಿ ನೀರಿಗೆ ಹೋಗ್ಬೇಕಾಯ್ತು ನಾವು ಅಂತ ಹೇಳಿ, ಶುದ್ಧ ನೀರು ಕೆರೆನಲ್ಲಿ, ಶುದ್ಧ ನೀರಿನಲ್ಲಿರ್ಬೇಕು ಅಂದ್ರೆ ಈಗ ನೀವು ಹೇಳಿದ್ರಿ, ಅದು ಬರೀ ಅದನ್ನ ನಾವು ಸ್ವಚ್ಛ ಮಾಡಿದ್ರೆ ಸಾಲದು, ಆ ಕೊಚ್ಚಿ ನೀರು ಬರದ ಹಾಗೆ ನಾವು ಬೇಕಾಗುತ್ತೆ. ಆಮೇಲೆ ಅದು ಒಂದ್ಸತಿ ಅವ್ರ ಹತ್ರ ರಿಜುವಿನೇಷನ್ ಅಂತ ಮಾಡಿದ್ಮೇಲೆ ನಾವು ಅದನ್ನ ನೋಡ್ಕೊಳ್ಬೇಕು, ಆಗಾಗ ಸ್ವಚ್ಛತೆ ಕಾರ್ಯಕ್ರಮ ಮುಕ್ಕೊಳ್ ಮಾಡ್ಬೇಕು. ಅಂದ್ರೆ ಬರೀ ನೀರನ್ನ, ಅದ್ರಲ್ಲಿ ಸಂಚಾರ ಇರುತ್ತೆ, ಗಿಡಗಳಿರುತ್ತೆ, ಹೊರಗಡೆನೂ ಅಷ್ಟೇ, ಪ್ರಾಣಿಗಳು, ಚಿಕ್ಕ ಚಿಕ್ಕ ಪ್ರಾಣಿಗಳು, ಪಕ್ಷಿಗಳ ಅದ್ರನ್ನ ಅವಲಂಬವಾಗಿರುತ್ತೆ, ಅದೆಲ್ಲಾನು ನಾವು ನೋಡ್ಕೊಂಡು ಅದನ್ನ ಒಂದು ಕೆರೆ ಅಂದ್ರೆ ಮುಖ್ಯವಾಗಿ ನೀರು, ಆಮೇಲೆ ಅದ್ರ ಸುತ್ತಮುತ್ತ ಇರುವಂತಹ ಪರಿಸರ ವ್ಯವಸ್ಥೆನ ನಾವು ನೋಡ್ಕೊಳ್ಳುವಂತ ಮಟ್ಟಲ್ಲಿ ನಾವು ಕೆರೆ ಅಂದ್ರೆ ಹಾಗೆ ಯೋಚನೆ ಮಾಡ್ಬೇಕು. ಅದ್ರಲ್ಲಿ ಅದಕ್ಕೆ ಬೇಕಾಗಿರುವಂತ ಗಿಡ ಮರಗಳನ್ನ ಬೆಳೆಸೋದು, ಅದೆಲ್ಲ ನಾವು ನೋಡ್ಕೊಳ್ಬೇಕಾಗತ್ತೆ.
1: ಓಕೆ ಓಕೆ, ಖಂಡಿತವಾಗ್ಲು. ನೀವು ಹೇಳೋ ಪ್ರಕಾರ ನಮ್ಗೆ ಪರಿಸರ ಎಷ್ಟೊಂದು ಕೊಟ್ಟಿದೆ ಅಲ್ವಾ, ಆದ್ರೆ ನಾವು ಅದನ್ನ ಉಳಿಸ್ಕೋತಿಲ್ಲ ಸರಿಯಾಗಿ ಅಂತ ಅನ್ನಿಸ್ತಾ ಇದೆ ನಮ್ಗೆ. ಪ್ರತಿದಿನ ಎಷ್ಟೊಂದು ಕೊಡುತ್ತೆ ಪರಿಸರ, ಆದ್ರೆ ನಾವು ಅದನ್ನ ಹೇಗೆ ಕಾಳಜಿಯಿಂದ ನೋಡ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈ ಯೋಚನೆಯ ಜೊತೆಗೆ ಒಂದು ಸುಂದರ ಕನ್ನಡ ಗೀತೆ ಕೇಳ್ಕೊಂಡ್ಬಂದು ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ ಚೈತನ್ಯ ಅವರೇ, ಆಗ್ಬಹುದಾ?
0: ಖಂಡಿತ.
1: ಎಸ್.

0: ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಮತ್ತೆ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಚೈತನ್ಯ ಸುಬ್ರಹ್ಮಣ್ಯ ಅವರು. ಅವರು ಕೆರೆಗಳ ಪುನರ್ಜೀವನ ಮಾಡುತ್ತಿರೋ ಜೊತೆಗೆ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಕೆರೆಗಳ ದಿನಾಚರಣೆ ಆಗಿರೋದ್ರಿಂದ ಈ ಕೆರೆಗಳ ಬಗ್ಗೆನೇ ಹೆಚ್ಚು ಮಾತಾಡ್ತಾ ಅವ್ರನ್ನ ಕೇಳಿದೆ, ನಿಮ್ಮ ದೊಡ್ಡ ಸವಾಲು ಏನಾಗಿತ್ತು ಅಂತ. ಹಾಡೇನೋ ಮುಗೀತು, ಆದರೆ ಅವರ ಮಾತನ್ನು ಇನ್ನೂ ಕೇಳಬೇಕು ಅನ್ನಿಸ್ತಾ ಇದೆ. ಹೌದು ಚೈತನ್ಯ ಅವರೇ, ನಿಮಗೆ ಇಲ್ಲಿ ಜನರ ಸಹಕಾರ ಎಷ್ಟು ಮುಖ್ಯ ಆಗುತ್ತೆ, ಮತ್ತೆ ನಿಮ್ಮ ಸವಾಲುಗಳು ಏನು ಅಂತ ತಿಳಿಸ್ಬೋದಾ?
1: ಖಂಡಿತ. ಯಾಕೆಂದ್ರೆ ಜನಗಳಿಲ್ದೆ ಕೆರೆಯನ್ನ ಒಬ್ರಿಂದ ಅದನ್ನ ಉಳಿಸ್ಲಿಕ್ ಸಾಧ್ಯ ಇಲ್ಲ. ಕೆರೆನ ಉಳಿಸ್ಲಿಕ್ಕೆ ತುಂಬನೇ ಬೇಕು. ಅಂದ್ರೆ ಈಗ ನಾವು ಅದೇ ಲೋಕಾಯುಕ್ತಕ್ ಹೋದ್ವಿ, ಅಲ್ಲೆಲ್ಲ ಹೋರಾಟ ಮಾಡಿದ್ವಿ, ಕೆರೆಯನ್ನ ಪುನಶ್ಚೇತನ ಮಾಡಿದ್ರು, ಅಲ್ಲಿಗೆ ಮುಗಿಲಿಲ್ಲ. ಅದನ್ನ ನಾವು ಉಳ್ಸ್ಕೊಳ್ಬೇಕಾಗಿರೋದ್ರಿಂದ ಜನರ ಸಹಕಾರ ತುಂಬಾ ಮುಖ್ಯ. ಎಲ್ಲಾ ಸೇರಿ ನಾವು ಪ್ರತಿ ವಾರ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಬರೀ ಸ್ವಚ್ಛತೆ ಮಾಡಿದ್ರೆ ಸಾಲಲ್ಲ, ಕೆರೆಯಾಗಿ ಉಳಿಬೇಕಾದ್ರೆ ನಾವು ಜನರಿಗೆ ತಿಳಿಸ್ಬೇಕು ಕೆರೆಯ ಮಹತ್ವ. ಹಾಗಾಗಿ ಅದಕ್ಕೋಸ್ಕರ ಕೆರೆ ನಡಿಗೆ ಮಾಡಿದ್ವಿ, ಅಲ್ಲಿರೋ ಪಕ್ಷಿಗಳೇ ಪಕ್ಷಿ ನೋಟ ಬರ್ಡ್ ವಾಚಿಂಗ್ ಮಾಡ್ತಿದ್ವಿ. ಆಮೇಲೆ ಒಂದು ಕೆರೆ ಹಬ್ಬ ಅಂತ ಮಾಡಿದ್ವಿ, ಒಂದು 2,000 ಜನ ಸೇರಿದ್ವಿ. ಬೆಳಿಗ್ಗಿಂದ ಸಂಜೆವರೆಗೂ ನಡೆದ ಕಾರ್ಯಕ್ರಮ ಅದು. ಇದು ಕೆರೆ ನಡಿಗೆ ಇತ್ತು, ಅಲ್ಲಿರೋ ಮರ ಪಕ್ಷಿಗಳ ಬಗ್ಗೆ ಎಲ್ಲ ಹೇಳ್ಕೊಟ್ರು, ಎಕ್ಸ್ಪರ್ಟ್ ಬಂದಿದ್ರು. ಆಮೇಲೆ ಮಕ್ಕಳು ಚಿತ್ರ ಬಿಡಿಸೋ ಕಾರ್ಯಕ್ರಮ ಕೆರೆಗಳ ಬಗ್ಗೆ, ಆಮೇಲೆ ದೇವಸ್ಥಾನಗಳು ಕಸ ನಿರ್ವಹಣೆ ಬಗ್ಗೆ ವರ್ಕ್ಶಾಪ್ ಇತ್ತು, ಆಟಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಸಂಜೆ ಅಂಗಡಿ ಆರು ಇತ್ತು. ಹಾಗಾಗಿ ನಮ್ಗೆ ಏನಾಗುತ್ತೆ, ಕೆರೆ ಅಂದ್ರೆ ಅದು ಬರೀ ಪಾರ್ಕ್ ಅಂತ ನಾವು ಅನ್ಕೊಳ್ಬಾರ್ದು. ಕೆರೆಯಾಗಿ ನೋಡ್ಬೇಕು ಮೊದ್ಲು, ಆಮೇಲೆ ಸುತ್ತಮುತ್ತ ಇರೋ ಅದ್ರ ಪರಿಸರ, ನಮಗೆ ಅದನ್ನ ಪಾರ್ಕ್ ತರ ನಾವು ನೋಡ್ಬಾರ್ದು. ಹಾಗಾಗಿ ಅಲ್ಲಿ ಹೋದಾಗ ಅಲ್ಲಿರೋ ಪಕ್ಷಿಗಳನ್ನ, ಪ್ರಾಣಿಗಳನ್ನ, ಮರ ಗಿಡಗಳನ್ನ, ನೀರನ್ನ ನೋಡ್ಬೇಕು, ಅದನ್ನ ಆಹ್ಲಾದಿಸ್ಬೇಕು. ಹಾಗಾಗಿ ನಾವು ಕೆರೆನ ಒಂದು ಪೂರ್ತಿ ಪರಿಸರವಾಗಿ ನೋಡ್ಕೊಳ್ಬೇಕಂದ್ರೆ ಬರೀ ಪರಿಸರನ ಉಳಿಸ್ಕೊಳ್ಲಿಕ್ಕೆ ನಮಗೆ ಜನ ಸ್ವಯಂ ಸೇವಕರು ಬೇಕು. ಅದನ್ನ ಕೆರೆಯನ್ನ ಕೆರೆನ ಉಳಿಸ್ಕೊಳ್ಲಿಕ್ಕೆ ಆ ಹಿತೈಷಿಗಳು, ಕೆರೆಯ ಹಿತೈಷಿಗಳು ಬೇಕು. ಅದನ್ನ ಏನು ಆರ್ಟಿಫಿಷಿಯಲ್ ಕೆರೆಯಾಗಿ ಮಾಡಿ ನೈಸರ್ಗಿಕವಾಗಿ ಕೆರೆಯಾಗಿ ಉಳಿಸ್ಕೊಳ್ಳುವಂತಹ ಎಲ್ಲ ನಮ್ಮ ಸುತ್ತಮುತ್ತಲಿನ ಜನರಿಗೆ ಜಾಗೃತಿ ಮೂಡಿಸಿ ಅವರ ಸಹಕಾರ ತುಂಬಾನೇ ಮುಖ್ಯ.
0: ಕರೆಕ್ಟ್. ನೀವು ಹೇಳ್ತಾ ಇದ್ದೀರಾ, ಒಂದು ಕೆರೆ ಜೀವ ಪಡೆದ್ರೆ ಅದರ ಜೊತೆ ಎಷ್ಟೊಂದು ಜೀವಗಳು ಬದಲಾಗುತ್ತೆ ಅನ್ನೋದು ನಿಮ್ಮ ಮಾತುಗಳಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೇಡಮ್. ಹಾಗೆ ನೀವು ಹೇಳಿದ್ರಿ ಈಗ ಕೆರೆಗಳನ್ನ ನಾವು ಪುನರ್ಜೀವನ ಮಾಡಿದ್ರಿ, ರಿವೈವ್ ಮಾಡಿದ್ರಿ ಅಂತ, ಆಗ ಸ್ಥಳೀಯರ ಜನರ ಬದುಕಲ್ಲೂ ಬದಲಾಗ

0: ಚುನಾವಣೆ ಆಗಿದ್ನ ನೀವು ನೋಡಿದ್ದೀರಾ?
1: ಓ ಖಂಡಿತ. ನಾನು ತಲಗಟ್ಟಪುರ ಕೆರೆ ಉದಾಹರಣೆ ತಗೊಳ್ತೀನಿ. ಅಲ್ಲಿ ಕೆರೆ ಒಂದು 2011 ಪುನರ್ಜೀವನ ಆಗಿತ್ತು. ಆ ನಂತರ ಅದು ಅದನ್ನ ಸರಿಯಾಗಿ ನೋಡ್ಕೊಳ್ದೆ ಇರೋದ್ರಿಂದ ಕೊಚ್ಚೆ ನೀರ್ ಬಿಡ್ತಾ ಇದ್ರು. ತದನಂತರ ಎಲ್ಲ ಕಸ ಅಲ್ಲಿಗೆ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಜನ ಬಂದು ಅಲ್ಲಿ ಬೆಳಿಗ್ಗೆ ಗಲೀಜು ಮಾಡೋದು ಇಂತ ಎಲ್ಲ ಜಾಗ ಆಗಿರೋದ್ರಿಂದ ಕೊಂಪೆ ಆಗೋಗಿತ್ತು. ಆ ಕೆರೆ ಕಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ವಾಸನೆ ಬರ್ತಾ ಇತ್ತು. ಅದೊಂದು ಕೆರೆ ಅಂತಾನೆ ಕೆಲವರಿಗೆ ಗೊತ್ತಿರ್ಲಿಲ್ಲ, ಆ ಕಡೆ ಯಾರು ಹೋಗ್ತಾ ಇರ್ಲಿಲ್ಲ, ಅಷ್ಟು ಭಯ ಪಡೋ ಅಂತ ಜಾಗ ಆಗಿತ್ತು. ಆ ನಂತರ ನಾವು ಅದೇ ಲೋಕಾಯುಕ್ತಕ್ಕೆಲ್ಲ ಕಂಪ್ಲೇಂಟ್ ಕೊಟ್ಟ ನಂತರ ಈಗ ಅದನ್ನ ಪುನರ್ಜೀವನ ಆದ ಮೇಲೆ ಜನರೇ ಅದನ್ನ ಕೆರೆ ನೋಡ್ಕೊಳ್ಲಿಕ್ಕೆ ಗಿಡ ನೆಡ್ಲಿಕ್ಕೆ ನಾವು ಅದನ್ನ ನಾವು ಕಮರ್ಷಿಯಲ್ ಆಗಿ ನೋಡ್ತಿಲ್ಲ. ಅದರಿಂದ ಕೆರೆ ಜೀವ ಬಂದ ನಂತರ ಸುತ್ತಮುತ್ತ ಇರೋ ಜನರಿಗೆ ಜೀವ ಬಂದಿದೆ. ಅಲ್ಲಿ ನಡೆದಾಡ್ತಾರೆ, ಓಡಾಡ್ತಾರೆ, ಗಿಡ ನೆಡ್ತಾರೆ, ಬಂದ್ ನೀರ್ ಹಾಕ್ತಾರೆ, ಪ್ರತಿದಿನ ಬಂದ್ ನೀರ್ ಹಾಕ್ತಾರೆ ಸುತ್ತಮುತ್ತ. ಹಾಗೆ ಕಮರ್ಷಿಯಲ್ ಆಗಿ ನೋಡೋದ್ರೆ ಸುತ್ತಮುತ್ತ ಅಪಾರ್ಟ್ಮೆಂಟ್ ಬಂದಿದೆ ಲೇಕ್ ವ್ಯೂ ಹೆಸರಲ್ಲಿ.
0: ಸೋ ನೈಸ್.
1: ಹಾಗೆ ಹಾಗಾಗಿ ಕೆರೆ ಒಂದು ಊರನ್ನೇ ಬೆಳಗ್ಸುತ್ತೆ, ಇಲ್ಲಾಂದ್ರೆ ಅದೇನಾಗಿತ್ತು, ಅದೊಂದು ಕೊಂಪೆ ಆಗಿತ್ತು, ಕೊಚ್ಚೆ ಮೂಲೆ ಆಗೋಗಿತ್ತು. ಹಾಗಾಗಿ ಕೆರೆ ಆ ಒಂದು ಭಾಗದಲ್ಲೇ ಒಂದು ಪುನಶ್ಚೇತನ ತಂದಿದೆ,
0: ಅದೊಂದು ಐಡೆಂಟಿಟಿ ಮಾರ್ಕ್ ಆಗೋಗ್ಬಿಟ್ಟಿದೆ ಅಲ್ವಾ?
1: ಹೌದು ಹೌದು. ತುಂಬಾ ಜನ ನಾವು ಕೆರೆ ಹಬ್ಬ ಮಾಡಿದಾಗ ತುಂಬಾ ಜನರಿಗೆ ಅಲ್ಲಿ ಕೆರೆ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಹೋಗಿ ನೋಡಿ ಆದ್ಮೇಲೆ ಇವಾಗ ಎಷ್ಟು ಜನ ಬರ್ತಾರೆ ಅಲ್ಲಿ ಬೆಳಿಗ್ಗೆ ಅಡಿಗೆ ಮಾಡ್ಲಿಕ್ಕೆ, ಸಂಜೆ ಅಡಿಗೆ ಮಾಡ್ಲಿಕ್ಕೆ. ಆದ್ರೆ ನಮ್ಗೆ ಹೋಗಿ ನೋಡ್ಬೇಕಿತ್ತು. ಈಗ ಅಲ್ಲಿ ಹೋಗೋ ಜನ ಏನಾದ್ರೂ ಒಂದ್ ಸ್ವಲ್ಪ ಆಚೆ ಆದ್ರೆ ಕೊಚ್ಚೆ ನೀರ್ ಬರ್ತಾ ಇದೆ, ಅಥವಾ ಏನಾದ್ರೂ ಒಂದ್ ತೊಂದ್ರೆ, ಅದು ಮರ ಬಿದ್ದಿದೆ ಅಂತಂದ್ರೆ ತಿಳಿಸ್ತಾರೆ, ಎಲ್ರ ಜೊತೆಗೂ ಕೆಲಸ ಮಾಡ್ತಾ ಇದ್ದೀವಿ.
0: ಓಹೋಹೋ, ವೆರಿ ನೈಸ್, ವೆರಿ ನೈಸ್ ಮೇಡಮ್. ಮತ್ತೆ ನಾವು ಸಾಮಾನ್ಯವಾಗಿ ಏನು ಯೋಚಿಸ್ತೀವಿ ಅಂದರೆ, ನಿಮ್ಮ ಈ ನೋಡಿದರೆ ನಿಮ್ಮ ಈ ಅಸೋಸಿಯೇಷನ್ನು, ನಿಮ್ಮ ಸಂಘ ಎಲ್ಲ ನೋಡಿದಾಗ ನಾವು ಸಾಮಾನ್ಯ ಜನರು ಏನು ಹೇಳ್ತೀವಿ, ಕೆರೆ ಉಳಿಸೋದ ಅದು ಸರ್ಕಾರದ ಕೆಲಸ ಬಿಡಿ ನ ಅಂತ. ಹಾಗಾದರೆ ನಾನೊಬ್ಳು ಸಿಟಿಸನ್ ಆಗಿ, ಒಂದು ಸಾಮಾನ್ಯ ಸಿಟಿಸನ್ ಆಗಿ, ಪ್ರಜೆಯಾಗಿ ಏನು ಮಾಡಬಹುದು ನಾನು ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀರಾ?
1: ಮೊದಲನೇದಾಗಿ ನಮ್ಮ ಕಣ್ಣುಗಳನ್ನ ನಾವು ತೆರೆದಿಟ್ಕೊಳ್ಬೇಕು, ಕಿವಿಗಳನ್ನ ತೆರೆದಿಟ್ಕೊಳ್ಬೇಕು. ಅಂದ್ರೆ ಕೆರೆಗಳು ಬೇಗ ವಿನಾಶ ಆಗ್ಲಿಕ್ಕೆ ತುಂಬಾ ಸುಲಭ. ಅಂದ್ರೆ ಅದು ಕೆರೆ ಮುಚ್ಚಿ ಹೋದ್ರೆ ನಂತರ ಅಲ್ಲಿ ಗ್ರೌಂಡ್ ಆಗುತ್ತೆ, ಆಮೇಲೆ ಒಂದು ಬಿಲ್ಡಿಂಗ್ ಬಂದ್ ಹೋಗುತ್ತೆ. ಹಾಗಾಗಿ ಮೊದ್ಲು ನಾವು ಕೆರೆಯಾಗಿ ಉಳ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು, ಅದನ್ನ ಮಾಡ್ಬೇಕು. ಸರ್ಕಾರಕ್ಕೆ ಬರೀಬೇಕು, ನಮ್ಮ ಕೈಯಿಂದ ಮಾತ್ರ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ತಿಳಿಸ್ಬೇಕಲ್ಲ ಇಲ್ಲೊಂದು ಕೆರೆ ಈ ತರ ಸ್ಥಿತಿನಲ್ಲಿ ಇದೆ ಅಂತ. ಅದು ಆ ಜವಾಬ್ದಾರಿ ನಮ್ಮ ನಾಗರಿಕರದು. ಹೋಗ್ಬೇಕು, ಅದಕ್ಕೆ ಕಂಪ್ಲೇಂಟ್ ಕೊಡ್ಬೇಕು, ಅದ ಫಾಲೋ ಅಪ್ ಮಾಡ್ಬೇಕು, ಅಧಿಕಾರಿಗಳನ್ನ ಕರಿಬೇಕು. ಈಗ ಆದ್ಮೇಲೂ ಅಷ್ಟೇ, ಈಗ ನೋಡ್ಕೊಳ್ದೇ ಇದ್ರೆ ಅದು ಕೂಡ ತೊಂದ್ರೆ. ಹಾಗಾಗಿ ಪ್ರತಿ ಹಂತದಲ್ಲೂ ನಾಗರಿಕರ ಪಾತ್ರ ತುಂಬಾ ಮಹತ್ವ ಇದೆ. ಯಾರು ಕೂಡ ಅದು ನಂದಲ್ಲ ಅಂತ ಹೇಳಿದ್ರೆ ಕೊನೆಗೆ ಅಲ್ಲಿ ಕೆರೆನೇ ಇರೋದಿಲ್ಲ.
0: ನಿಜ ನಿಜ,
1: ಮುಖ್ಯ ನಮಗೆ.
0: ಖಂಡಿತ ಖಂಡಿತ, ಮತ್ತಷ್ಟು ನಿಮ್ಮ ಜೊತೆ ಇವತ್ತು ಮಾತಾಡ್ತೀನಿ. ಇದೊಂದು ಪುಟ್ಟ ಹಾಡಿನ ಬ್ರೇಕ್ ನಂತರ.
1: ಖಂಡಿತ.

0: ಕೆರೆಗಳ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ವಿ. ಚೈತನ್ಯ ಅವರು ನಿಜವಾಗ್ಲೂ ನಮ್ಮ ಬೆಂಗಳೂರಿನ ಸುತ್ತಮುತ್ತದಲ್ಲಿರುವ ಕೆರೆಗಳಿಗೆ ಚೈತನ್ಯವನ್ನ ತುಂಬ್ತಾ ಇದ್ದಾರೆ ಅಂತ ಹೇಳ್ತಾ, ಮೇಡಮ್ ಮತ್ತೆ ನೀವು ನಮ್ಗೆ ಮನೆ ಮಟ್ಟದಲ್ಲಿ ನೀರನ್ನು ಉಳಿಸುವುದರಿಂದ ಹಿಡಿದು ಕೆರೆಗಳ ಸಂರಕ್ಷಣೆವರೆಗೆ ನೀವು ಪ್ರತಿಯೊಬ್ಬರಿಗೂ ಏನಾದರೂ ಒಂದಷ್ಟು ಸಲಹೆ ಕೊಡಬೇಕು, ನಾವ್ ಏನ್ ಕೆಲಸ ಮಾಡಬೇಕು ಯುವಕರಾಗಿ ಅಂತ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಓ ಖಂಡಿತ, ಯಾಕಂದ್ರೆ ಒಂದೊಂದು ಹನಿ ಕೂಡ ನಮಗೆ ಮುಖ್ಯ. ಹನಿ ಹನಿ ಕೂಡಿದ್ರೇನೆ ಹಳ್ಳ, ಆ ಹಳ್ಳ ಸೇರಿದ್ರೇನೆ ಆಮೇಲೆ ಸಾಗರ ಆಗೋದು. ಹಾಗಾಗಿ ಮೊದ್ಲು ನಮ್ಮ ಮನೆಯಲ್ಲಿ ನೀರನ್ನು ಉಳಿಸುವಂತ ಒಂದು ಶ್ರಮ ನಾವು ವಹಿಸ್ಲೇಬೇಕು. ಇದು ನೀರನ್ನ ಎಲ್ರಿಗೂ ಗೊತ್ತಿರುತ್ತೆ, ಟ್ಯಾಪ್ ಅನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಬೇಕಂದ್ರೆ ಹಲ್ಲುಜ್ಜಾವೆಲ್ಲ ನೀರು ಬಿಡ್ತಾ ಇರಬಾರ್ದು. ಸುರಿಯೋ ನೀರನ್ನ ತಡೆ ಹಿಡಿಬೇಕು, ಅದನ್ನ ರಿಪೇರಿ ಮಾಡಿಸ್ಬೇಕು. ಆಮೇಲೆ ಇದಕ್ಕೆ ಫ್ಲೋ ಕಟ್ ಮಾಡ್ಲಿಕ್ಕೆ ಅಂತ ಹೇಳಿ ಫಿಲ್ಟರ್ಸ್ ಬರುತ್ತೆ, ಅದನ್ನ ಹಾಕೊಳ್ಬೇಕು. ಆಮೇಲೆ ನೀರನ್ನು ಅಷ್ಟೇ, ಈಗ ಮುಂದ್ಗಡೆ ಗುದ್ದಲಿಕ್ಕೆಲ್ಲ ನೀವು ಒರೆಸಿರೋ ನೀರನ್ನ ಉಪಯೋಗಿಸ್ಕೊಳ್ಬಹುದು. ಆಮೇಲೆ ಪಾತ್ರೆ ತೊಳೆದಿರೋ ನೀರನ್ನ ಗಿಡಗಳಿಗೆ ಉಪಯೋಗಿಸ್ಕೊಳ್ಬಹುದು. ಆಮೇಲೆ ನಾವು ಬಯೋ ಎಂಜೈಮ್ ಅಂತ ಹೇಳ್ತೀವಿ, ಅದನ್ನೆಲ್ಲ ನಾವು ನೆಲ ಒರೆಸ್ಲಿಕ್ಕೆಲ್ಲ ಯೂಸ್ ಮಾಡಿದಾಗ ಆ ನೀರನ್ನು ಗಿಡಗಳಿಗೂ ಹಾಕೊಳ್ಬಹುದು, ಯಾಕಂದ್ರೆ ಅದ್ರಲ್ಲಿ ಕೆಮಿಕಲ್ಸ್ ಇರೋದಿಲ್ಲ. ಹಾಗೆ ಈ ಕೆಮಿಕಲ್ಸ್ ಇರೋ ನೀರು ಮತ್ತೆ ಇದಕ್ಕೆ ಕೆರೆಗೆ ಅಥವಾ ನಮ್ಮ ನದಿಗಳಿಗೆ ಹೋಗುತ್ತೆ. ಹಾಗಾಗಿ ಮನೆಯಿಂದ ಶುರು ಮಾಡಿ ಇದನ್ನ ಮನೆಯಲ್ಲಿ ಮಕ್ಕಳಿಗೆ ಎಲ್ರೂ ತಿಳ್ಕೊಂಡು ಆಮೇಲೆ ಕೆರೆ ನೋಡ್ಕೊಳ್ಬೇಕು. ಈಗ ನಾನು ಹೇಳಿದೆ ಅಧಿಕಾರಿಗಳಿಗೆ ತಿಳಿಸ್ಬೇಕು ಅಂತ, ಆದ್ರೆ ಅಲ್ಲಿಗೆ ಮುಗಿಲಿಲ್ಲ. ನಮ್ ಕೈಯಿಂದ ಏನಾಗುತ್ತೆ ಸ್ವಚ್ಛತಾ ಕಾರ್ಯಕ್ರಮನೋ ಅಥವಾ ಗಿಡ ನೆಡುವಂತದ್ದು. ನಮ್ಮಲ್ಲಿ ತಲಗಟ್ಟುರ ಕೆರೆನಲ್ಲಿ ವಾಟರ್ ಹಯಾಸಿಂತ್ ಬೆಳೆದಿತ್ತು, ಅದನ್ನೆಲ್ಲ ನಾವು ಸ್ವಯಂ ಸೇವಕರು ತೆಗೆದು ತೆಗ್ದು ಹಾಕಿದ್ವಿ. ಆಮೇಲೆ ಕೊನೆಗೆ ಬಿಬಿಎಂಪಿ ಅವ್ರು ಬಂದು ತೆಗ್ದು, ಹಾಗಾಗಿ ಆಗದು ಅಂತ ನಾವು ಕೈ ಕಟ್ಟಿ ನಿಲ್ಬಾರ್ದು. ಹಾಗಾಗಿ ಸಣ್ಣ ಕೆಲಸ, ಇದು ಸಣ್ಣದು, ಇದು ಚಿಕ್ಕದು, ಇದೊಂದು ನಾನು ಒಬ್ಳು ಮಾಡಿದ್ರು ಏನಾಗುತ್ತೆ ಅಂತ ಅನ್ಕೊಳ್ಳೇಬಾರ್ದು. ಪ್ರತಿಯೊಬ್ಬರ ಶ್ರಮನೂ ಮುಖ್ಯ. ಹಾಗಾಗಿ ಎಲ್ಲರೂ ಕೂಡ ಇದ್ರಲ್ಲಿ ಪಾತ್ರೆ ವಹಿಸ್ಲೇಬೇಕು, ಯಾಕಂದ್ರೆ ಕೆರೆ ನಮಗೆ ಬಹು ಮುಖ್ಯ. ಇದರ ಮಹತ್ವ ನಮಗೆ ಈಗ ಅರ್ಥ ಆಗ್ತಿಲ್ಲ, ಯಾಕಂದ್ರೆ ನಮಗೆ ಕಾವೇರಿ ನೀರು ಬರ್ತಿರೋದ್ರಿಂದ ಅದರ ಮಹತ್ವ ನಮಗೆ ತಿಳಿತಾ ಇಲ್ಲ. ನಾವು ಎಲ್ಲ ಕೆರೆ ಮೇಲೆ ಅವಲಂಬಿತರಾಗೋ ಸಮಯ ಬರ್ಬೇಕು. ಆ ಕೆರೆ ಎಲ್ಲ ಅಷ್ಟು ಸ್ವಚ್ಛ ಆಗಿ ಅಲ್ಲಿಂದಾನೇ ನಾವು ನೀರು ತಗೊಳ್ಳೋ ಹಾಗೆ ಆಗ್ಬೇಕು ಅನ್ನೋದೇ ಒಂದು ಉದ್ದೇಶ.
0: ಹೌದು ಖಂಡಿತ, ನೀವು ಹೇಳ್ತಿರೋದು ಕೆರೆ ಉಳಿಸೋದು ಬರೀ ನೀರನ್ನು ಉಳಿಸೋದಲ್ಲ, ಅದು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಭವಿಷ್ಯವನ್ನು ಉಳಿಸೋದು ಅಂತ ನೀವು ಹೇಳ್ತಾ ಇದ್ದೀರಿ. ಮತ್ತೆ ನನಗೀಗ ಒಂದಷ್ಟು ಸಂದೇಶಗಳು ಬಂದಿದೆ, ಅವ್ರು ಹೇಳ್ತಾ ಇದ್ದಾರೆ ಈಗ ನಮ್ಮ ಊರಿನಲ್ಲೂ ನಾವು ಈ ಥರ ಕೆಲಸ ಮಾಡಬೇಕು ಅಂದರೆ ನಾವು ಹೇಗೆ ಶುರು ಮಾಡಬೇಕು ಮೇಡಮ್? ನಾವು ಯುವಕರು ನಮಗೆ ಯಾರ್ದು ಏನು ಇದಿಲ್ವಲ್ಲ, ಒಂದು ಹೆಲ್ಪ್ ಇಲ್ಲ, ಹೇಗೆ ಶುರು ಮಾಡಬಹುದು ಅಂತ ನೀವು ಅವರಿಗೆ ಹೇಳ್ಬೋದಾ ಮ್ಯಾಮ್?
1: ಈಗ ಅದೇ, ಈಗ ಯಾವ್ದಾದ್ರು ಅಂದ್ರೆ ನಮ್ಮ ಕೈಲಾಗ್ಲಿಕ್ಕೆ ಆಗೋಂತ ಕೆಲಸ ಆದ್ರೆ ಖಂಡಿತ ನಾವೇ ಹೋಗಿ ಹೂಳೆತ್ತು ಅಂತ ಕೆಲಸ ಅದೆಲ್ಲ ಮಾಡ್ಬೋದು. ತುಂಬಾ ಕೆಟ್ಟದಾಗಿದೆ ಅಂದ್ರೆ ಈಗ ಗ್ರಾಮ ಪಂಚಾಯತಿಯೋ ಅಥವಾ ಯಾವ ಇದ್ರಲ್ಲಿ ಯಾವ ಅಧಿಕಾರಿಗಳಿದ್ದಾರೆ ಅವ್ರನ್ನ ಸ್ವಲ್ಪ ಅವ್ರ ಜೊತೆ ಹೋಗಿ ಅವ್ರ ಜೊತೆ ಕೈ ಜೋಡಿಸಿ ಫಸ್ಟ್ ಕೆಲಸ ಶುರು ಮಾಡ್ಕೊಳ್ಳಿ. ಆಮೇಲೆ ನೀವು ಕೂಡ ಕೈ ಜೋಡಿಸಿ ನೀವು ಕೆಲಸ ಮಾಡಿ. ಯುವಕರು ಅಷ್ಟೇ, ತುಂಬಾ ಜನ ಯುವಕರು ಕೂಡ ಕಲ್ಯಾಣಿಗಳನ್ನ ಕ್ಲೀನ್ ಮಾಡುವಂತದ್ದು, ಕೆರೆಗಳನ್ನ ಕ್ಲೀನ್ ಮಾಡುವಂತದ್ದು ಮಾಡ್ತಿದ್ದಾರೆ. ಈಗ ಸಿ ಎಸ್ ಆರ್ ಪ್ರೋಗ್ರಾಮ್ಸ್ಗಳು ಬರುತ್ತೆ,

0: ಕೆಲವು ಕಂಪನಿಗಳು ಅದನ್ನ ತಗೊಂಡು ಕೂಡ ಕ್ಲೀನ್ ಮಾಡ್ತಾರೆ ಅವ್ರ ಜೊತೆ ಸೇರ್ಕೊಂಡು. ಮತ್ತೆ ಏನಂದ್ರೆ ನಾವು ಪೂರ್ತಿ ಬಿಟ್ಬಿಡ್ಬಾರ್ದು, ಓ ನೀವೇ ಮಾಡಿ ಅಂತ, ನಾವು ಕೂಡ ಅದರಲ್ಲಿ ಕೈ ಜೋಡಿಸ್ಬೇಕು. ಯಾಕಂದ್ರೆ ಅವ್ರಿಗೆ ಬೇಕಾದ ಹಾಗೆ ಮಾಡಿ ಹಾಳಾಗೋ ಹಾಗೆ ಆಗ್ಬಾರ್ದು. ನಾವು ಕೂಡ ಅಲ್ಲಿ ನೋಡ್ಕೊಂಡು ಮುತುವರ್ಜಿ ವಹಿಸಿ ಅದನ್ನ ಮುಂದಾಳತ್ವ ತಗೊಂಡು ಮಾಡ್ಬೇಕು. ಆಗ ನಮಗೂ ಕೂಡ ಒಂದು ಜವಾಬ್ದಾರಿ ಇರುತ್ತೆ, ಅವರಿಗೂ ಅಷ್ಟೇ, ಅವರು ನೋಡ್ಕೊಳ್ತಿದ್ದಾರೆ ಅನ್ನೋ ಅಂತ ಒಂದು ಭಾವನೆ ಬರುತ್ತೆ. ನಮ್ ಕೈಯಿಂದ ಆಗೋದು ಮಾಡೋಣ, ಆಗದೆ ಇದನ್ನ ಇನ್ನೊಂದು ಕೈ ಜೋಡ್ಸ್ಕೊಂಡು ಅಥವಾ ಮೊದಲೊಂದು ಕೈ ಜೋಡ್ಸ್ಕೊಂಡು ಗಟ್ಟಿ ಮಾಡ್ಕೊಂಡು ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಸಾಧ್ಯ ಇದೆ, ಮನಸ್ಸಿದ್ದರೆ ಮಾರ್ಗ.
1: ಖಂಡಿತ ಖಂಡಿತ ಮೇಡಮ್. ನಿಮ್ದು ಏನಾದ್ರು ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ, ಒಣಗಿ ಹೋಗಿದ್ದ ಕೆರೆ ಜಾಗದಲ್ಲಿ ನೀವ್ ಯಾವ್ದಾದ್ರು ಮತ್ತೆ ನೀರ್ ಕಾಣಿಸ್ಕೊಂಡ ಕ್ಷಣ ಹೇಗಿತ್ತು ಅಂತ ಹೇಳೋದಾದ್ರೆ ಏನಾದ್ರು?
0: ನಮ್ಮ ಕೆರೆನಲ್ಲಿ ಕೊಚ್ಚೆ ನೀರಿತ್ತು, ಆಯ್ತಾ, ಅದು ತುಂಬಾ ವಾಸನೆ ಭರಿತವಾಗಿತ್ತು. ಆಮೇಲೆ ಎಲ್ಲಾ ಕಸಾನು ಅದಕ್ಕೆ ಹಾಕ್ತಾ ಇದ್ರು, ಅದು ಹೂಳು ಎತ್ತಿದ ಮೇಲೆ ಆಮೇಲೆ ನೀರ್ ಬಂತು, ಅದ್ರಲ್ಲಿ ನೀರಿನ ಗಿಡಗಳು ಬೆಳೆದ್ವು, ಪಕ್ಷಿಗಳು ಬಂದ್ವು. ಕಳೆದ ವರ್ಷ ನಾವು ಅಲ್ಲಿ ಕಲ್ಯಾಣಿನ ಕ್ಲೀನ್ ಮಾಡ್ತಾ ಆಮೆ ಸಿಕ್ತು, ಅದನ್ನ ತಗೊಂಡೋಗಿ ನೀರಿಗೆ ಬಿಟ್ಟಾಗ ಅದು ಓಡಿದ ರೀತಿ ಅದೆಲ್ಲ ನಮಗೆ. ಈಗ ಅಲ್ಲಿ ಜನ ಓಡಾಡ್ತಾರೆ, ನಾನು ಹೇಳಿದ್ನಲ್ಲ ಓಡಾಡ್ತಾರೆ ಅಲ್ಲಿ, ಮುಂಚೆ ಜನ ಓಡಾಡ್ಲಿಕ್ಕೆ ಭಯ ಪಡ್ತಾ
1: ಇದ್ದು.
0: ಹಾಗಾಗಿ ಆ ಒಂದು ಬದಲಾವಣೆ ಅದು ಜನರ ಕೆರೆ ಆಗಿದೆ. ಈಗ ತಲಗಟ್ಟುಪುರ ಕೆರೆ ನಮ್ಮ ಕೆರೆ ಅನ್ನೋ ಒಂದು ಭಾವನೆ ಜನರಿಗೆ ಬಂದಿದೆ. ಹಾಗಾಗಿ ಆ ಒಂದು ಪರಿವರ್ತನೆ ಬಹಳ ಬಹಳ ಸಂತೋಷ ತಂದಿದೆ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯಾಕೆಂದ್ರೆ ನೀವು ಹೇಳಿದಂಗ ಕೆರೆ ಒಣಗಿದಾಗ ನಮಗೆ ನೀರು ಕಡಿಮೆ ಆಗುತ್ತೆ, ಆದರೆ ಕೆರೆ ಉಳಿದಾಗ ಬರೀ ಕೇವಲ ನೀರು ಮಾತ್ರ ಉಳಿಯಲ್ಲ, ಹಕ್ಕಿಗಳ ಕಲರವ ಉಳಿಯುತ್ತೆ, ಮರಗಳ ನೆರಳು ಉಳಿಯುತ್ತೆ, ಮಣ್ಣಿನ ತೇವ ಉಳಿಯುತ್ತೆ, ಮತ್ತು ಒಂದು ಊರಿನ ನೆನಪು ಕೂಡ ಖಂಡಿತ ಉಳಿಯುತ್ತೆ, ಮತ್ತು ಮುಖ್ಯವಾಗಿ ನಾಳೆಯ ಬದುಕು ಉಳಿಯುತ್ತೆ ಅಂತ ಚೈತನ್ಯ ಅವರು ನಮಗೆ ತುಂಬ ಚೈತನ್ಯವಾಗಿ ನಮಗೆ ತುಂಬ ಇನ್ಸ್ಪಿರೇಷನ್ ಆಗಿ ಮಾತಾಡಿದ್ದಾರೆ. ಕೆರೆಗಳಿಗೆ ನೀವು ನೀಡುತ್ತಿರುವ ಈ ಹೊಸ ಜೀವಕ್ಕಾಗಿ ಲಂಚ್ ಬಾಕ್ಸ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್.
0: ತುಂಬಾ ತುಂಬಾ ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಶ್ರೋತೃಗಳಿಗೆಲ್ಲ ನನ್ನ ತಲುಪಿಸುವಂತ ಒಂದು ಕಾರ್ಯ ಮಾಡಿದ ಅನಂತ ವಂದನೆಗಳು. ಶ್ರೋತೃಗಳಿಗೂ ಧನ್ಯವಾದಗಳು, ನಿಮಗೂ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್. ನಮ್ಮೆಲ್ಲರಿಗೂ ಒಂದು ಚಿಕ್ಕ ಕೆಲಸ ಇದೆ, ಕೆರೆ ಯಾರ್ದು ಅಂತ ಕೇಳೋ ಬದಲು ಈ ಕೆರೆಗಾಗಿ ನಾನು ಏನು ಮಾಡ್ಬೋದು ಅಂತ ಕೇಳೋಣ ಅಲ್ವಾ? ಏಕೆಂದರೆ ನಾವು ಕೆರೆಗಳನ್ನು ಉಳಿಸಿದರೆ ಕೆರೆಗಳು ನಮ್ಮನ್ನು ಉಳಿಸುತ್ತೆ. ಇದಾಗಿತ್ತು ಇವತ್ತಿನ ವರ್ಲ್ಡ್ ಲೇಕ್ ಡೇ ಕೆರೆಗಳ ವಿಶೇಷ ಲಂಚ್ ಬಾಕ್ಸ್ ಕಾರ್ಯಕ್ರಮ. ನಿಮ್ಮ ಸಂದೇಶಗಳಿಗೆ ಧನ್ಯವಾದಗಳು, ಮತ್ತು ಚೈತನ್ಯ ಸುಬ್ರಹ್ಮಣ್ಯ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಬಿಕಾಸ್ ಅವರು ಮಾಡ್ತಿರುವಂತಹ ಈ ಸಮಾಜಮುಖಿ ಕೆಲಸ ನಮ್ಮೆಲ್ಲರಿಗೂ ಇನ್ನಷ್ಟು ಚೈತನ್ಯ ನೀಡಲಿ, ಇನ್ನಷ್ಟು ಸ್ಫೂರ್ತಿ ನೀಡಲಿ ಅಂತ ಹೇಳ್ತಾ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಅರ್ಥಪೂರ್ಣ ಕಥೆಯ ಜೊತೆ. ಅಲ್ಲಿ ತನಕ ನಿಮ್ಮ ಆರ್ ಜೆ ಶಾಂತಲಾಜೆ. ಬಾಯ್ ಬಾಯ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಕ್ರೀಡಾ ಪ್ರತಿಭೆಗಳಿಗೆ ಪ್ರತಿ ಹಂತದಲ್ಲಿ ಬೆಂಬಲ ನೀಡಲು ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಖೇಲೋ ಇಂಡಿಯಾ

0: ಸಂವಾದದಲ್ಲಿ ಘೋಷಣೆ. ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ಭಾಗಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಸಂಪುಟ ಉಪಸಮಿತಿ ರಚನೆ. ಹಾಗೂ ನೇಪಾಳ ಕ್ಷಿಪ್ರ ನೆರೆ ಸಂಕಷ್ಟ, ಕಾಣೆಯಾದವರ ಬಗ್ಗೆ ಮಾಹಿತಿ ನೀಡಲು ರಾಜ್ಯ ಸರ್ಕಾರ ಮನವಿ, ತುರ್ತು ಸಹಾಯವಾಣಿ ಆರಂಭ. ದೇಶದಲ್ಲಿ ಆಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ. ಪ್ರತಿಭಾನ್ವಿತರಿಗೆ ಪ್ರತಿ ಹಂತದಲ್ಲಿ ಬೆಂಬಲ ದೊರಕುವಂತೆ ಕ್ರೀಡಾ ವಿಶ್ವವಿದ್ಯಾಲಯದಿಂದ ಹಿಡಿದು ಆಧುನಿಕ ತರಬೇತಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಖೇಲೋ ಇಂಡಿಯಾ ಸಂವಾದದಲ್ಲಿಂದು ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನದ ಸಂದರ್ಭದಲ್ಲಿ ಪ್ರಧಾನಿಯವರು ದೇಶದ 150 ಅಧಿಕ ಸ್ಥಳಗಳಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಹಾಗೂ ವಿದ್ಯಾರ್ಥಿಗಳನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಮಾತನಾಡಿದರು. ಖೇಲೋ ಇಂಡಿಯಾ ಸಂವಾದ ಒಂದು ಕಾರ್ಯಕ್ರಮವಾಗಿರದೆ ಪ್ರತಿಯೊಬ್ಬ ವ್ಯಕ್ತಿ ದೇಶದ ಕ್ರೀಡಾ ಭವಿಷ್ಯವನ್ನು ಗಮನದಲ್ಲಿಟ್ಟು ತನ್ನ ಸಲಹೆಗಳನ್ನು ಸಂವಾದದ ಮೂಲಕ ತಿಳಿಸಬಹುದಾದ ವೇದಿಕೆಯಾಗಿದೆ. ಕ್ರೀಡೆ ಪದಕಗಳನ್ನು ಗಳಿಸುವ ಉದ್ದೇಶಕ್ಕೆ ಸೀಮಿತವಾಗಿರದೆ ದೇಶದ ಯುವಜನತೆಯನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ ನಿರ್ಮಿಸಲು ಒಂದುಗೂಡಿಸುವ ಶಕ್ತಿಯಾಗಿದೆ ಎಂದು ಪ್ರಧಾನಿ ಈ ಸಂದರ್ಭದಲ್ಲಿ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಇಂದು ನಡೆಸಿದ ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಹಾಗೂ ಗಣ್ಯರು ವರ್ಚುವಲ್ ಮೂಲಕ ಭಾಗವಹಿಸಿದ್ದರು. ಮೈಸೂರಿನ ಅಖಿಲ ಭಾರತ ವಾಕ್ ಸಂಸ್ಥೆ ಆವರಣದಲ್ಲಿ ರಾಷ್ಟೀಯ ಸೇವಾ ಯೋಜನೆಯಡಿಯಲ್ಲಿ ಏರ್ಪಡಿಸಲಾಗಿದ್ದ ವಿಡಿಯೋ ಕಾನ್ಫರೆನ್ಸ್ ಕಾರ್ಯಕ್ರಮದಲ್ಲಿ 100 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಪ್ರಧಾನಿಯವರ ಸಂದೇಶದ ಬಳಿಕ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಚರಿತ್ ಗೌಡ ಹಾಗೂ ವಿದ್ಯಾರ್ಥಿಗಳ ನಡುವೆ ಸಂವಾದ ಕಾರ್ಯಕ್ರಮ ನಡೆಯಿತು. ಚರಿತ್ ಗೌಡ ಮಾತನಾಡಿ, ಯುವಜನರು ಕ್ರೀಡೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಆರೋಗ್ಯಕರ ಜೀವನ ನಡೆಸುವುದರ ಜೊತೆಗೆ ಕೆಟ್ಟ ಅಭ್ಯಾಸಗಳಿಂದ ದೂರವಿರಬಹುದು. ಕ್ರೀಡಾಪಟುಗಳಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಬೆಂಬಲ, ಸೌಲಭ್ಯಗಳು, ಮೂಲಸೌಕರ್ಯ ಹಾಗೂ ವಿವಿಧ ಯೋಜನೆಗಳು ಸಂತಸ ತಂದಿವೆ. ತಮ್ಮ ಸಾಧನೆಯಿಂದ ಮೈಸೂರಿನಲ್ಲಿ ಸೈಕ್ಲಿಂಗ್ ಕ್ಷೇತ್ರಕ್ಕೆ ಹೆಚ್ಚಿನ ಗುರುತಿನೊಂದಿಗೆ 20 ರೂಪಾಯಿ ಬಜೆಟ್ನಲ್ಲಿ ಸೈಕ್ಲಿಂಗ್ ಮೈದಾನ ಮಂಜೂರಾಗಿರುವುದು ಸಂತಸ ತಂದಿದೆ ಎಂದು ಚರಿತ್ ಗೌಡ ಹೇಳಿದರು.
1: ಇವತ್ತು ಪಿ ಎಂ ಮೋದಿ ಸರ್ ಜೊತೆ ಕಾನ್ವರ್ಸೇಷನಲ್ಲಿ ಸಖತ್ ಖುಷಿ ಆಯಿತು. ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಮತ್ತು ಸರ್ರು ನಮಗೆ ಎಲ್ಲರಿಗೂ ಮೋಟಿವೇಶನ್ ಕೊಟ್ಟಿದ್ದಾರೆ ಮತ್ತು ಈಗ ನನಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸಖತ್ ಖುಷಿಯಾಗಿದ್ದೀನಿ. ಎಲ್ಲರೂ ಸ್ಪೋರ್ಟ್ಸ್ ಮಾಡಿ, ಸ್ಪೋರ್ಟ್ಸ್ ಮಾಡಿದ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಮನೆಯಲ್ಲಿ ಎಲ್ಲ ಖುಷಿಯಾಗಿರ್ತಾರೆ ಮತ್ತು ನೀವು ಯಾವುದು ಕೆಟ್ಟ ಅಭ್ಯಾಸಕ್ಕೆ ಹೋಗಲ್ಲ, ಆ ದಾರಿಗೆ ನೀವು ತಲೆ ಎತ್ತು ನೋಡಲ್ಲ. ನೀವು ಸರಿಯಾಗಿ ಕಾಂಪಿಟೇಟಿವ್ ಲೆವೆಲಲ್ಲಿ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀರಾ ಅಂದರೆ
0: ಮಹಾಜನ ಕಾಲೇಜಿನಲ್ಲಿ ಕೂಡ ಯುವಜನರು ಮತ್ತು ಕ್ರೀಡಾಪಟುಗಳೊಂದಿಗೆ ಸಂವಾದಾತ್ಮಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಗದಗ ನಗರದ ಕೆಎಚ್ಇ ಸಂಸ್ಥೆಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ 100 ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರಧಾನಿಯವರು ಮಾಡಿದ ವರ್ಚುವಲ್ ಭಾಷಣವನ್ನು ಆಲಿಸಿದರು. ಚಿಕ್ಕಮಗಳೂರು ನಗರದ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಕಾಲೇಜಿನ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಯವರ ಸಂವಾದ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಕಾಲೇಜು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಧಾರವಾಡದ ಜೆಎಸ್ಎಸ್ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ 100 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆಯುಷ್ ಇಲಾಖೆಯ ಯೋಗ ತರಬೇತುದಾರ ಭೀಮಪ್ಪ ಲಡ್ಡಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ನಂತರ ಪ್ರಧಾನಿಯವರ ಭಾಷಣ ಕುರಿತಂತೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
2: ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ನಮ್ಮ ಭಾರತ ಸರ್ಕಾರ ಯಾವಾಗಲೂ ಪ್ರೋತ್ಸಾಹ ನೀಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ, ಮುಂದೆ ಅದರ ಜೊತೆಗೆ ನಶಾ ಮುಕ್ತ ಭಾರತವನ್ನು ಈಗಾಗಲೇ ಕಳೆದ ತಿಂಗಳಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸ್ಕೂಲು, ಶಾಲಾ ಕಾಲೇಜುಗಳಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿ ಆ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಈ ಒಂದು ಎಲ್ಲ ಯುವಕರು ನಶಾಗಳಿಂದ ಮುಕ್ತರಾಗಿ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಒಂದು ಉತ್ತಮ ಒಂದು ಭಾರತವನ್ನು ನಿರ್ಮಾಣ ಮಾಡಬೇಕಂಥೇಳಿ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಅದರ ಒಂದು ವಿಷಯಗಳನ್ನು ಹೇಳಿ, ಜೊತೆಗೆ ಕೊನೆಗೆ ಜೋ ಕಿಲೇಗ ಓ ಕಿಲೇಗ ಎಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಆಡುವ ಆಟಗಾರನು ಅಭಿವೃದ್ಧಿ ಹೊಂತಾನೆ, ಅವ್ರನ್ನು ಅರಳುತ್ತಾನೆ ಎಂತಕ್ಕಂಥ ಮಾತನ್ನು ಹೇಳಿ ತಮ್ಮ ಮಾತುಗಳನ್ನು ಮೂಲಕ ಎಲ್ಲ ಯುವಜನಕರನ್ನು ಉತ್ತೇಜನೆ ಮಾಡ್ತಾರೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚಿಸಿದ್ದಾರೆ. ಸಚಿವರುಗಳಾದ ಮಧು ಬಂಗಾರಪ್ಪ, ಬಸವರಾಜ ರಾಯರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಶರಣಪ್ರಕಾಶ್ ಪಾಟೀಲ್ ಉಪಸಮಿತಿಯ ಸದಸ್ಯರಾಗಿದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಅವರ ಸಮಸ್ಯೆಗಳು, ಆಕಾಂಕ್ಷೆಗಳು ಮತ್ತು ಅಭಿಪ್ರಾಯಗಳನ್ನು ಆಲಿಸಿ ವಿದ್ಯಾರ್ಥಿಗಳು ಹಾಗೂ ಯುವಜನರು ಎದುರಿಸುತ್ತಿರುವ ಸವಾಲುಗಳಿಗೆ ಪರಿಹಾರ ಒದಗಿಸುವಂತಹ ಶಿಕ್ಷಣ ಸುಧಾರಣೆಗಳನ್ನು ಶಿಫಾರಸು ಮಾಡುವಂತೆ ಉಪಸಮಿತಿಗೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಪ್ರವಾಸಿಗರು ಅಥವಾ ನಾಗರಿಕರು ಯಾರಾದರೂ ಕಾಣೆಯಾಗಿದ್ದರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದೊಂದಿಗೆ ರಾಜ್ಯ ಸರ್ಕಾರವು ಸತತ ಸಂಪರ್ಕದಲ್ಲಿದ್ದು ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವು ನೀಡಲು ಮತ್ತು ಕಾಣೆಯಾದವರನ್ನು ಪತ್ತೆ ಹಚ್ಚಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳುತ್ತಿದೆ. ಸಾರ್ವಜನಿಕರು ಕಾಣೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂಪರ್ಕಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಸರ್ಕಾರಕ್ಕೆ ತಕ್ಷಣವೇ ಒದಗಿಸಲು ಕೋರಲಾಗಿದೆ. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರವು ವಿಶೇಷ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಸಹ ಒದಗಿಸಿದೆ. ಸಂತ್ರಸ್ತರು ಮತ್ತು ಅವರ ಕುಟುಂಬಸ್ಥರ ನೆರವಿಗಾಗಿ ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ 24/7 ಸಹಾಯವಾಣಿ ತೆರೆದಿದ್ದು ಸಾರ್ವಜನಿಕರು 1070 ಅಥವಾ 0800223737 ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಇಮೇಲ್ ಮೂಲಕ ಮಾಹಿತಿ ನೀಡಲು seocarnataka@gmail.com ವಿಳಾಸಕ್ಕೆ ಕಳುಹಿಸಬಹುದಾಗಿದೆ. ಚಿಕ್ಕಮಗಳೂರು ಜಿಲ್ಲಾಡಳಿತ ಸಹಾಯವಾಣಿ ಆರಂಭಿಸಿದೆ. ದೂರವಾಣಿ ಸಂಖ್ಯೆ 0826223895 ಈ ಸಂಖ್ಯೆಗೆ ಸಂಬಂಧಿಕರು ಕರೆ ಮಾಡಿ ನಾಪತ್ತೆಯಾದವರ ವಿವರ ನೀಡಬಹುದು ಎಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ರಾಜ್ಯದ ಭವಿಷ್ಯ ಯುವಜನರ ಮೇಲೆ ನಿಂತಿದ್ದು ಅವರಿಗೆ ಗುಣಮಟ್ಟದ ಶಿಕ್ಷಣ, ಅಗತ್ಯ ಮೂಲಸೌಕರ್ಯ ಹಾಗೂ ಸಮರ್ಪಕ ಅವಕಾಶಗಳನ್ನು ಒದಗಿಸುವುದು ಸರ್ಕಾರ ಬದ್ಧತೆಯಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ರಾಜ್ಯದ ಯುವಜನರ ಸಮಸ್ಯೆಗಳು ಹಾಗೂ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಉದ್ದೇಶವನ್ನು ಸರ್ಕಾರ ಹೊಂದಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು, ಯುವಜನರು ಹಾಗೂ ಸಾರ್ವಜನಿಕರಿಂದ ಬರುವ ಸಲಹೆ ಸೂಚನೆಗಳನ್ನು ಮುಕ್ತವಾಗಿ ಸ್ವೀಕರಿಸಲಾಗುವುದು, ಎಲ್ಲರೂ ಒಟ್ಟಾಗಿ ಯುವಜನರಿಗೆ ಉತ್ತಮ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಕೈಜೋಡಿಸಬೇಕು ಎಂದು ಮನವಿ ಮಾಡಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ನಿವೇಶನಗಳನ್ನು ಸ್ವಚ್ಛಗೊಳಿಸಿದ ಆಸ್ತಿಗಳನ್ನು ಸ್ವಚ್ಛಗೊಳಿಸಿ ಮಾಲೀಕರಿಗೆ ದಂಡ ವಿಧಿಸುವ ಪ್ರಕ್ರಿಯೆಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಇಂದು ಚಾಲನೆ ನೀಡಿದರು. ಪಶ್ಚಿಮ ಘಟ್ಟ ಕುರಿತ ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಕೊಡಗಿನ ಜನತೆಗೆ ಸಂಕಷ್ಟವಾಗಲಿದೆ ಎಂಬ ಆತಂಕ ಅನಗತ್ಯವಾಗಿದೆ ಎಂದು ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿಂದು ಕಸ್ತೂರಿ ರಂಗನ್ ವರದಿ ಜಾರಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರೊಂದಿಗೆ ಸಂವಾದ ನಡೆಸಿದ ಸಂಸದರು, ವರದಿ ಜಾರಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದೊಂದಿಗೆ ಚರ್ಚೆ ಮುಂದುವರೆದಿದೆ, ಕರಡು ಅಧಿಸೂಚನೆಯಲ್ಲಿ ಇನ್ನೂ ಹಲವು ಚರ್ಚೆಗಳಾಗಲು ಬಾಕಿ ಇದೆ ಎಂದು ಅವರು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣ ಖಂಡಿಸಿ ರೈತ ಸಂಘ ಹಾಗೂ ವಿವಿಧ ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಹನೂರು ಪಟ್ಟಣದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು. ಈ ಪ್ರಕರಣದ ಬಗ್ಗೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಯಾಗಬೇಕು ಎಂಬ ಹಕ್ಕೊತ್ತಾಯಗಳನ್ನು ತಹಶೀಲ್ದಾರ್ಗೆ ಸಲ್ಲಿಸಿದರು. ಚಾಮರಾಜನಗರ ಜಿಲ್ಲೆಯ ಬೊಮ್ಮಲಾಪುರ ಗ್ರಾಮದಲ್ಲಿ ಹುಲಿಯೊಂದರ ಕಳೇಬರ ಪತ್ತೆಯಾಗಿದೆ. ಸ್ಥಳಕ್ಕೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳು ಭೇಟಿ ನೀಡಿದ್ದು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ರೀಡಾ ಪ್ರತಿಭೆಗಳಿಗೆ ಪ್ರತಿ ಹಂತದಲ್ಲಿ ಬೆಂಬಲ ನೀಡಲು ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಘೋಷಣೆ. ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ಭಾಗಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಸಂಪುಟ ಉಪಸಮಿತಿ ರಚನೆ ಹಾಗೂ ನೇಪಾಳ ಕ್ಷಿಪ್ರ ನೆರೆ ಸಂಕಷ್ಟ, ಕಾಣೆಯಾದವರ ಬಗ್ಗೆ ಮಾಹಿತಿ ನೀಡಲು ರಾಜ್ಯ ಸರ್ಕಾರ ಮನವಿ, ತುರ್ತು ಸಹಾಯವಾಣಿ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 2:41. ನಮಸ್ಕಾರ ಸ್ನೇಹಿತರೆ, ಎಲ್ಲರದು ಊಟ ಆಯಿತು ಅಂತ ಭಾವಿಸ್ತಾ, ಕೆಲವು ಹಾಡುಗಳು ಕೇಳುವುದಕ್ಕಷ್ಟೇ ಅಲ್ಲ, ಅವು ನಮ್ಮ ನೆನಪುಗಳ ಜೊತೆ ಬದುಕುತ್ತದೆ. ಕಾಲ ಬದಲಾದರೂ, ತಲೆಮಾರುಗಳು ಬದಲಾದರೂ, ಮನಸ್ಸಿಗೆ ಹತ್ತಿರವಾಗಿರುವ ಆ ಮಧುರ ಗೀತೆಗಳು ಎಂದಿಗೂ ಹಳೆಯಾಗೋದಿಲ್ಲ. ಇಂತಹ ಎವರ್ಗ್ರೀನ್ ಸಾಂಗ್ಸ್ ಜೊತೆ ನಿಮ್ಮ ಮನಸ್ಸನ್ನು ನೆನಪುಗಳ ಲೋಕಕ್ಕೆ ಕರೆದೊಯ್ಯೋಣ ನಮ್ಮ ಎವರ್ಗ್ರೀನ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ.

ಸಿಬಿಐ ಶಂಕರ್ ಚಿತ್ರದ ಗೀತೆಯನ್ನು ಕೇಳಿದ್ವಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಹಂಸಲೇಖ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆಯನ್ನು ಕೇಳಿದ್ವಿ. ಸಾಹಿತ್ಯ ಚಿ ಉದಯಶಂಕರ್ ಹಾಗೂ ಸಂಗೀತ ಉಪೇಂದ್ರ ಕುಮಾರ್ ಅವರದಾಗಿತ್ತು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ, ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ನಮಸ್ಕಾರ ಸ್ನೇಹಿತರೆ, ಹೊಂಬಿಸಿಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜ್ಞಾನ, ನೆನಪು ಮತ್ತು ಕುತೂಹಲಕ್ಕೆ ಇಂದು ಒಂದು ಸಣ್ಣ ಪರೀಕ್ಷೆ. ಪ್ರಶ್ನೆ ಕೇಳೋಣ, ಉತ್ತರ ಹುಡುಕೋಣ, ಗೆಲುವಿನ ಖುಷಿ ಪಡೋಣ. ಹಾಗಾದರೆ ಸಿದ್ಧರಾಗಿದ್ದೀರಾ ಅನ್ಕೋತೀರಾ ನಿಮ್ಮ ನೆಚ್ಚಿನ ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮಕ್ಕೆ? ಇನ್ನೇನು ಇವಾಗ ಶುರು ಆಗ್ತಾ ಇದೆ. ನಮ್ಮ ಮೊದಲನೇ ಪ್ರಶ್ನೆ, ಖ್ಯಾತ ಬಾಲಿವುಡ್ ಹಿನ್ನೆಲೆ ಗಾಯಕ ಮುಖೇಶ್ ಅವರ 50ನೇ ಪುಣ್ಯ ಸ್ಮರಣೆ ಇಂದು, ಅವರು ಹಾಡಿದ ಕೊನೆಯ ಹಾಡು ಯಾವ ಚಿತ್ರದ್ದು ಮತ್ತು ಯಾವ ಹಾಡು ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಸಂದೇಶ ಕಳಿಸ್ಬೋದು. ಮತ್ತೊಮ್ಮೆ ನನ್ನ ಪ್ರಶ್ನೆ, ಖ್ಯಾತ ಬಾಲಿವುಡ್ ಹಿನ್ನೆಲೆ ಗಾಯಕ ಮುಖೇಶ್ ಅವರು ಹಾಡಿದ ಕೊನೆಯ ಹಾಡು ಯಾವ ಚಿತ್ರದ್ದು ಮತ್ತು ಯಾವ ಹಾಡು? ಒಂದು ಕ್ಲೂ ಕೊಡ್ತೀನಿ, ಈ ಸಿನಿಮಾ 1978 ಬಿಡುಗಡೆಯಾಗಿತ್ತು ಮತ್ತು ಶಶಿ ಕಪೂರ್ ಅವರ ಮೇಲೆ ಚಿತ್ರಿಸಲಾಗಿರುವ ಹಾಡು. ಸೊ ಸಂದೇಶ ಕಳಿಸೋಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತದೆ.

ಹೊಮ್ಮಿಸಿಲು ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ನನ್ನ ಪ್ರಶ್ನೆಯಾಗಿತ್ತು, ಖ್ಯಾತ ಹಿನ್ನೆಲೆ ಗಾಯಕ ಮುಖೇಶ್ ಅವರು ಹಾಡಿದ ಕೊನೆಯ ಹಾಡು ಯಾವ ಚಿತ್ರದ್ದು ಮತ್ತು ಯಾವ ಹಾಡು ಅಂತ ಹೇಳಿದ್ದೆ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಸರಿಯಾದ ಸಂದೇಶವನ್ನೇ ಕಳಿಸಿದ್ದೀರಾ. ಸೊ ಉತ್ತರ ಏನಪ್ಪ ಅಂದರೆ, ಹೌದು, 1978 ರಾಜ್ ಕಪೂರ್ ನಿರ್ದೇಶನದ ಸತ್ಯಂ ಶಿವಂ ಸುಂದರಂ ಚಿತ್ರದ ಚಂಚಲ್ ಶೀತಲ್ ನಿರ್ಮಲ್ ಕೋಮಲ್ ಹಾಡು. ಈ ಹಾಡನ್ನು ಮುಖೇಶ್ ಅವರು ಕೊನೆಯದಾಗಿ ರೆಕಾರ್ಡ್ ಮಾಡಿದ್ದ ಹಾಡು. ಮತ್ತು ವಿಶೇಷವೇನೆಂದರೆ, ಈ ಹಾಡು ಅವರು ನಿಧನರಾಗುವ ಕೆಲವೇ ತಿಂಗಳ ಮೊದಲು, ಅಂದರೆ ಜೂನ್ 1976 ರೆಕಾರ್ಡ್ ಮಾಡಿರ್ತಾರೆ. ಆದರೆ ಚಿತ್ರ ಬಿಡುಗಡೆಯಾಗಿದ್ದು 1978, ಅಂದರೆ ಮುಖೇಶ್ ಅವರು ನಿಧನರಾದ ಮೇಲೆ 2 ನಂತರ ಈ ಹಾಡು ಬರುತ್ತೆ ಅಂತ ಹೇಳ್ತಾ. ಸೊ ಯಾರ್ಯಾರು ಸಂದೇಶ ಸರಿಯಾಗಿ ಕಳಿಸಿದ್ದಾರೆ ಅಂತ ನೋಡೋದಾದರೆ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿ, ದಿಲೀಪ್ ಕಲ್ಯಾಣ್ಕರ್, ಬಿಂದು ಪ್ರಕಾಶ್, ಹೊನ್ನೂರು ಹಲಿ ಹನುಮಂತಾಪುರ, ದೇವಿ ಸಿಂಗ್, ಸರೋಜ್ ಸಿಂಗ್, ಬಾಬಾ ಕಲ್ಯಾಣ್, ರಾಯಚೂರಿನಿಂದ ಈರಣ್ಣ ಬೆಂಗಾಲಿ, ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಸಿಎನ್ ಲಕ್ಷ್ಮಣ್ ಮಲ್ಲೇಶ್ವರದಿಂದ, ನಾಗೇಂದ್ರ ಈಚಲವೀಡು, ಕಬಾಡಿ ವೆಂಕಟೇಶ್ ಕಬಾಡಿಯಿಂದ ಬಿನ್ನಿಪೇಟೆಯಿಂದ, ನೇತ್ರ ಕಿಂಗೇರಿಯಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಶಿವಣ್ಣ ಟೈಲರ್ ಕಾಮನಕೆರೆ ಹುಂಡಿಯಿಂದ, ಎನ್ ಜಿ ಬಸವರಾಜ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಗೆ ಸಂದೇಶ ಕಳಿಸಿದ್ದಾರೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ, ಮತ್ತು ಪದ್ಮಶ್ರೀ ಕುಟುಂಬ ರಾಮಚಂದ್ರಾಪುರದಿಂದ ಸಂದೇಶ ಕಳಿಸಿದ್ದಾರೆ. ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಎಫ್ ಎಂ ರೈನ್ಬೋ ಕಡೆಯಿಂದ ಅಭಿನಂದನೆಗಳು.

ಹೊಂಬಿಸಿಲು ಕ್ವಿಜ್ನ ಎರಡನೇ ಪ್ರಶ್ನೆ. ಸುಮಲತಾ ಅಂಬರೀಷ್ ಅವರ 63ನೇ ಹುಟ್ಟು ಹಬ್ಬ ಇಂದು. ಹಾಗಾಗಿ ಈ ಪ್ರಶ್ನೆ, ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ಸುಮಲತಾ ಅಂಬರೀಷ್ ಅವರು 1980ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಆ ಚಿತ್ರ ಯಾವುದು ಅಂತ ಮತ್ತೊಮ್ಮೆ ನನ್ನ ಪ್ರಶ್ನೆ. ಸುಮಲತಾ ಅಂಬರೀಷ್ ಅವರ ಹುಟ್ಟುಹಬ್ಬ ಇಂದು, ಹಾಗಾಗಿ ಈ ಪ್ರಶ್ನೆ ಅಂತ ಹೇಳಿದೆ. ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿಯವರು 1980ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಈ ಚಿತ್ರ ಯಾವುದು ಅಂತ ನಮಗೆ ಸಂದೇಶ ಕಳಿಸಿ. ಸಂದೇಶ ಕಳಿಸಬೇಕಾಗಿರೋ ನಂಬರ್ 9480901013 9480901013. ಒಂದು ಹಾಡಿನ ಕಾಲಾವಕಾಶವಿರುತ್ತೆ.

ಪ್ರಶ್ನೆಯಾಗಿತ್ತು, ಸುಮಲತಾ ಅಂಬರೀಷ್ ಅವರ ಮೊದಲನೇ ಕನ್ನಡ ಸಿನಿಮಾ ಯಾವುದು ಅಂತ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಸರಿಯಾಗಿಯೇ ಸಂದೇಶ ಕಳಿಸಿದ್ದೀರಾ. ಸೊ ಯಾರ್ಯಾರು ಸಂದೇಶ ಕಳಿಸಿದ್ದಾರೆ ಮತ್ತು ಏನು ಸರಿ ಉತ್ತರ ಅಂತ ನೋಡೋದಾದರೆ, ಬಹಳ ಸುಲಭವಾದ ಪ್ರಶ್ನೆಯಾಗಿತ್ತು ಇದು. ರವಿಚಂದ್ರ, ಹೌದು, ಮೂವಿ ಹೆಸರು ರವಿಚಂದ್ರ. ಶೇಷಗಿರಿ ರಾವ್ ಅವರ ನಿರ್ದೇಶನದ ಚಿತ್ರ ಆಗಿತ್ತು. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ, ಲಕ್ಷ್ಮಿ ಮತ್ತು ಸುಮಲತಾ ಪ್ರಮುಖ ಪಾತ್ರದಲ್ಲಿ ಇದ್ದಾರೆ. ಸುಮಲತಾ ಅವರಿಗೆ ಇದೇ ಚಿತ್ರ ಕನ್ನಡ ಚಿತ್ರರಂಗದ ಪಾದಾರ್ಪಣೆಯ ಚಿತ್ರ ಅಂತ ಹೇಳ್ತಾ, ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಜಗದಾಂಬಿಕಾ ಅವರು, ಜಗದಾಂಬಿಕಾ ಹಂಸವೇಣಿ, ಹಾಗೆ ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ವಡಿಗೇನಹಳ್ಳಿಯಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಬಿಂದು ಪ್ರಕಾಶ್ ಹರೀಶ್ ಮಲ್ಲೇಶ್ವರದಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಅವರು, ಹಾಗೆ ಆಶಾ ಶ್ರೀನಿವಾಸ್ ಪಿನ್ನಿಪೇಟೆಯಿಂದ, ರವಿ ಬೆಟ್ಲರಿಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುಭಾನ್ ಕೋರಿಯವರು ಬೂದಿಗೆರೆ ಮುರಳಿಯವರು, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಮಮತಾ ನಾಗರಾಜ್ ದಾವಣಗೆರೆಯಿಂದ, ರಾಜ್ಕುಮಾರ್ ಕಾತರಕಿ KHB ಕಾಲೋನಿ ಹರಿಹರದಿಂದ, ಹೆಬ್ಬಾಳದ ರಮೇಶ್ ಅವರು ಸಂದೇಶ ಕಳಿಸಿದರೆ, ಮಾನ್ವಿಯಿಂದ ಕವಿತಾ ಪಾಟೀಲ್ ಅವರು ಸಂದೇಶ ಕಳಿಸಿದ್ದಾರೆ, ಸಿರಿಗೆರೆ ಅವರು ಸಿದ್ಧಲಿಂಗ ಮೂರ್ತಿ ಅವರು ಸಿರಿಗೆರೆಯಿಂದ ಸಂದೇಶ ಕಳಿಸಿದರೆ, ಸುರೇಂದ್ರ ಅವರು ಕುಂದಾಪುರದಿಂದ ಕವಿರತ್ನ ಕಾಳಿದಾಸ ಅಂತ ಕಳಿಸಿದ್ದಾರೆ, ಇದು ತಪ್ಪಾದ ಉತ್ತರ. ಹಾಗೆ BK ಶಿವಕುಮಾರ್ ಅವರು ಕಳಿಸಿದ್ದಾರೆ, ಹಾಗೆ ರವಿಚಂದ್ರ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ, ಮತ್ತು ಬೆಳಗಾವಿಯಿಂದ ಮಂಜುನಾಥ್ ಅವರು ಸಂದೇಶ ಕಳಿಸಿದ್ದಾರೆ, ಶ್ವೇತಾ SM ಶೋಭಾ ಹಾಸನದಿಂದ ಸಂದೇಶ ಕಳಿಸಿದ್ದಾರೆ, ಶಾಂತಾಚಾರ್ ಬಡಿಗೇರ್ ಅವರು ಸಂದೇಶ ಕಳಿಸಿದ್ದಾರೆ, ಪುಷ್ಪಲತಾ ನಾಗರಾಜು ಮೈಸೂರು ರೋಡ್ನಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆ ಶಿವಣ್ಣ ಟೈಲರ್ ಕಾಮನಕೆರೆ, ಹಾಗೂ ಬಹಳಷ್ಟು ಜನ ಸಂದೇಶ ಬಂದಿದೆ. ಆದರೆ ನನಗೆ ಓದಲು ಕೆಲವೇ ಹೆಸರುಗಳ ಅವಕಾಶ ಇರುವುದರಿಂದ ಸ್ಟಾರ್ಟಿಂಗಲ್ಲಿ ಬಂದಂತಹ ಉತ್ತರಗಳನ್ನು ಮಾತ್ರ ತಗೊಳ್ತಾ ಮತ್ತೆ ಇನ್ನೊಂದು ಪ್ರಶ್ನೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ.

ಓಕೆ, ನಮ್ಮ ಮುಂದಿನ ಪ್ರಶ್ನೆ ಬಹಳನೇ ಸುಲಭ. ಯಶ್ ಅಭಿನಯದ ನಿನ್ನೆ ಬಿಡುಗಡೆಯಾದ ಟಾಕ್ಸಿಕ್ ಅ ಫೇರಿ ಟೇಲ್ ಫಾರ್ ಗ್ರೋನ್ಅಪ್ಸ್ ಚಿತ್ರ ವಿಶ್ವಾದ್ಯಂತ ಅಂದಾಜು ಎಷ್ಟು ಪರದೆಗಳಲ್ಲಿ ಬಿಡುಗಡೆಯಾಗಿದೆ ಅಂತ ಗೊತ್ತಿದ್ದರೆ ಖಂಡಿತವಾಗ್ಲೂ ವಾಟ್ಸಪ್ ಸಂಖ್ಯೆ 9480901013. ಹೌದು, ಯಶ್ ಅಭಿನಯದ ನಿನ್ನೆ ಬಿಡುಗಡೆಯಾದ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ಅಪ್ಸ್ ಚಿತ್ರವು ವಿಶ್ವಾದ್ಯಂತ ಅಂದಾಜು ಎಷ್ಟು ಪರದೆಗಳಲ್ಲಿ ಅಂದರೆ ಎಷ್ಟು ಥಿಯೇಟರ್ಗಳಲ್ಲಿ ಒಟ್ಟಿಗೆ ಬಿಡುಗಡೆ ಮಾಡಿ ಇದು ದಾಖಲೆ ಆಯಿತು ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ಸಂದೇಶ ಕಳಿಸಿ. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ ಅಂತ ಹೇಳ್ತಾ ಈ ಹಾಡು ನಿಮ್ಮೆಲ್ಲರಿಗೋಸ್ಕರ.

ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ವಿ. ನನ್ನ ಪ್ರಶ್ನೆಯಾಗಿತ್ತು, ಯಶ್ ಅಭಿನಯದ ನಿನ್ನೆ ಬಿಡುಗಡೆಯಾದಂತಹ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನಪ್ಸ್ ಚಿತ್ರವು ವಿಶ್ವಾದ್ಯಂತ ಅಂದಾಜು ಎಷ್ಟು ಪರದೆಗಳಲ್ಲಿ ಬಿಡುಗಡೆಯಾಗಿತ್ತು ಅಂತ ತುಂಬ ಜನ, ಅಂದರೆ ಸರಿಯಾದ ಉತ್ತರದ ಅಲೆ ಅಂತಲೇ ಹೇಳಬಹುದು, ಬಹಳಷ್ಟು ಜನ ಯಶ್ ಅವರ ಅಭಿಮಾನಿಗಳು ಕೂಡ ತುಂಬ ಜನ ಸಂದೇಶ ಕಳಿಸಿದ್ದಾರೆ. ಹೌದು, ಅಂತಾರಾಷ್ಟ್ರೀಯವಾಗಿ ಮತ್ತು ದೇಶೀಯವಾಗಿ 12,000 ಹೆಚ್ಚು ಪರದೆಗಳಲ್ಲಿ ನಿನ್ನೆ ಅದು ಬಿಡುಗಡೆಯಾಗಿದೆ. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಇದು ಬಿಡುಗಡೆಯಾಗಿದೆ. ಸೊ ಬಹಳಷ್ಟು ಜನ ಉತ್ತರ ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಕೊಟ್ಟಂತಹ ಸುಮಾರು ಜನದ ಹೆಸರು ನಾನು ಓದ್ತೀನಿ ಇವಾಗ. ಸೊ ಖಂಡಿತ ಯಾರ್ದಾರು ಹೆಸರು ಮಿಸ್ ಆಗಿದ್ರೆ ಬೇಜಾರು ಮಾಡ್ಕೋಬಹುದು, ಆದಷ್ಟು ನಾನು ಹೆಸರನ್ನ ರಿಪೀಟ್ ಮಾಡದೇ ಇರಕ್ಕೂ ಕೂಡ ಟ್ರೈ ಮಾಡ್ತೀನಿ. ಸೊ ಯಾರ್ಯಾರು ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಜಯಶ್ರೀ ಸುನಿಲ್ ಅವರು, ಹಾಗೆ ಗುರುರಾಜ್ ಕುಟುಂಬ ರಘುನಾರಾಯಣ್ ಬೆಂಗಳೂರಿನಿಂದ, ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರಿ ನಗರದಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಸುಧಾಮೂರ್ತಿ ಕೆ ಹಳ್ಳಿ ಅವರು, ಪ್ರಸನ್ನ ಅವರು ದಾವಣಗೆರೆಯಿಂದ, ಸುಷ್ಮಾ ಎಂ ಫ್ರಮ್ ಆನೇಕಲ್ ಅಂತ ಕಳಿಸಿದ್ದಾರೆ, ಸುಷ್ಮಾ ಕಾರ್ತಿ ಅವರು, ಹಾಗೆ ಲತಾ ವಿನಯ್ ಚಿತ್ರದುರ್ಗದಿಂದ, ನೇತ್ರಾ ಕೆಂಗೇರಿಯಿಂದ, ಶ್ರವಂತ್ ಚಿತ್ರದುರ್ಗದಿಂದ, ಸೊಂಡಕೆರೆ ರಾಜಶೇಖರ್ ಚಿತ್ರದುರ್ಗದಿಂದ, ವತ್ಸಲ ಮೂರ್ತಿ ಅವರು, ಪ್ರಕಾಶ್ ನ್ಯಾಮತಿ ಅವರು, ನಾರಾಯಣಚಾರಿ ಟೇಲರ್ ಕೆಆರ್ ನಗರದಿಂದ, ಗುರುರಾಜ್ ಬಸವರಾಜ್ ಕಿತ್ನೂರು ಗ್ರಾಮದಿಂದ, ಮಂಜುನಾಥ್ ಬಳ್ಳಾರಿಯಿಂದ, ನಂಜನಗೂಡು ತಾಲೂಕು ಸಿಂಧುವಳ್ಳಿ ಗ್ರಾಮದಿಂದ ಎಸ್ ಎಂ ಮಹೇಶ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಮತ್ತೆ ಬಹಳಷ್ಟು ಸಂದೇಶಗಳು ಬಂದಿದೆ. ವಿಜ್ಞಾನ ನಗರದಿಂದ ಹರಿಹರನ್ ಅವರು, ಎಂ ಪರಶುರಾಮ್ ಅವರು ಗಂಗಾವತಿ ಕೊಪ್ಪಳ ಜಿಲ್ಲೆಯಿಂದ ಸಂದೇಶ ಕಳಿಸಿದರೆ, ಎಸ್ ಎಂ ಮಹೇಶ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ ನಂಜನಗೂಡು ತಾಲೂಕಿನಿಂದ. ಹಾಗೆ ಟಾಕ್ಸಿಕ್ ಚಿತ್ರದ ಬಗ್ಗೆ ಇಷ್ಟ ನಮಗೆ ಅಂತ ಹೂವಿನ ಹಡಗಲಿ ಹೊಳಗುಂದಿಯಿಂದ ಶಾನ್ ಬೋಗರು ಅವರು ಕೂಡ ನಮಗೆ ಟಾಕ್ಸಿಕ್ ಚಿತ್ರದ ಬಗ್ಗೆ, ಹಾಗೆ ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ವೀರೇಂದ್ರ ಲಾಮಣಿ ಫ್ರಮ್ ದಿಂಡೂರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಬಹಳಷ್ಟು, ವಿಶ್ವನಾಥ್ ರಾಮ್ ಸಾಗರ ಬಳ್ಳಾರಿ ಜಿಲ್ಲೆಯಿಂದ, ನಿತ್ಯ ನೆಲಮಂಗಲದಿಂದ, ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರಕಲ್ಗೂಡಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಯಾರ್ಯಾರು ಹೆಸರು ನಂಬರ್ ಎಂಡಿಂಗ್ ವಿತ್ 82006 ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಜಯಸಿಂಹನ ಅವ್ರ ಹೆಸರು ಕಳಿಸಿಲ್ಲ ನಮಗೆ, ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಸೊ ಯಾರ್ಯಾರು ನಿಮ್ಮ ಉತ್ತರಗಳನ್ನು ಕಳಿಸಿದ್ದೀರಾ ನಿಮ್ಮೆಲ್ಲರಿಗೂ ನಮ್ಮ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲಿನ ಪರವಾಗಿ ಅಭಿನಂದನೆಗಳು ಹಾಗೂ ಚಪ್ಪಾಳೆ.

ನಮ್ಮ ಜೊತೆ ಉತ್ಸಾಹದಿಂದ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಆಸಕ್ತಿ ಮತ್ತು ಅದ್ಭುತ ಪ್ರತಿಕ್ರಿಯೆಯೇ ಹೊಂಬಿಸಲಿನ ನಿಜವಾದ ಸೊಬಗು. ಮುಂದಿನ ಕ್ವಿಜ್ನಲ್ಲೂ ಇದೇ ಉತ್ಸಾಹದೊಂದಿಗೆ ನಮ್ಮ ಜೊತೆ ಇರಿ ಅಂತ ಹೇಳ್ತಾ ಇಷ್ಟೊತ್ತು ಬೆಳಗಿಂದ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಶಾಂತಲಾಜೆ. ಮತ್ತೆ ಸಿಗ್ತೀನಿ ಇನ್ನೊಂದು ದಿವಸ ಕರೆದಾಗ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 3:59:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂದೇಶ್ ಟು ಸೋಲ್ಜರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ, ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: do non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ. ಸಮಯ ಆಗಿದೆ 5:03. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ಇವತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ಜೆ ಪ್ರವೀಣ್ ಜೋಯ್ಸ್. ನಾನ್ ಸ್ಟಾಪ್ ಮಾತುಕತೆ, ನಾನ್ ಸ್ಟಾಪ್ ಹಾಡುಗಳು ಇವೆಲ್ಲವೂ ಈಗ ಶುರುವಾಗುತ್ತೆ. ಕಾರ್ಯಕ್ರಮನ ಶುರು ಮಾಡೋಣ. ಸಂಜೆ ಹೆಗಡೆಯವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಹೃದಯವೇ ಚೂರು ನಿಲ್ಲು ಭುವನಂ ಗಗನಂ ಕ್ಷೇತ್ರದ ಈ ಗೀತೆಗೆ ಪೃಥ್ವಿ ಭಟ್ ಅವರ ಧ್ವನಿ ಕೂಡ ಇದೆ. ಅನಿರುದ್ಧ ಶಾಸ್ತ್ರಿಯವರ ಸಾಹಿತ್ಯ ಇರುವಂತಹ ಗೀತೆ ಇದು. ವಿಜಯರವರ ಸಂಗೀತ ಸಂಯೋಜನೆಯಲ್ಲಿ ಕೇಳ್ತಾನೆ. ರೀಚ್ಯೂನ್ ಮಾಡ್ರಿ. ಇದು ಕನ್ನಡ ಕಾಮನಬಿಲ್ಲು ನಾನ್ ಸ್ಟಾಪ್ ಸಂಜೆ.

ನೀವು ಕೇಳ್ತಾ ಇರೋದು ಕನ್ನಡ ಕವನ ಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ. ಯಾವ ಸಮಯ ಆಗಿದೆ 5:22 ಇನ್ನೆರಡು ಹಾಡುಗಳನ್ನು ಪ್ರಸಾರ ಮಾಡುವಷ್ಟು ಕಾಲಾವಕಾಶ ನನ್ನ ಬಳಿ ಇದೆ. ಸದಾಕಾಲ ಶೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕವನ ಬಿಲ್ಲು ಎಫ್ ಎಂ ರೈನ್ಬೋ. 5:30 ದೆಹಲಿ ಕೇಂದ್ರದಿಂದ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಭೀಮರಾವ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ, ದೆಹಲಿಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ 65ನೇ ಸುಪ್ರತೋ ಫುಟ್ಬಾಲ್ ಕ್ರೀಡಾಕೂಟದ ನೇರ ವೀಕ್ಷಕ ವಿವರಣೆ ನಿಮ್ಮೆಲ್ಲರಿಗಾಗಿ ಪ್ರಸಾರವಾಗಲಿದೆ. ಶೂನ್ ಮಾಡಿರಿ, ಕೇಳ್ತಾನೆ ಇರಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಇದು ಕನ್ನಡ ಕಾವನಬಿಲ್ಲು ಎಫ್ಎಂ ರೇನ್ಬೋ. 5:19 ಇನ್ನೇನು ಕ್ಷಣಗಳಲ್ಲಿ ಆಲಿಸೋಣ. ದೆಹಲಿಯ ಭೀಮರಾವ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ 65ನೇ ಸುಬ್ರತೋ ಫುಟ್ಬಾಲ್ ಕ್ರೀಡಾಕೂಟದ ನೇರ ವೀಕ್ಷಕ ವಿವರಣೆ.
1: We stand by for our next broadcast.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾವನಬಿಲು ಎಫ್ಎಂ ರೇನ್ಬೋ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಸನ್ಸೆಟ್ ಸುರಭಿ ಹೊತ್ತು ನಿಮ್ಮ ಜೊತೆ ಆಗ್ತಿರೋದು ಆರ್ಚಿ ಪ್ರವೀಣ್ ಜೋಯ್. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸುಮಧುರ ಗೀತೆಗಳು ಇದೀಗ ನಿಮ್ಮೆಲ್ಲರಿಗಾಗಿ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲು ಎಫ್ ಎಂ ರೇನ್ಬೋ ಅನ್ನೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾವ್ಸ್ ಅದ್ಭುತವಾದ ಗೀತೆಗಳು ಈ ಹೊತ್ತು ಸನ್ಸೆಟ್ ಸುರ್ಭಿ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ನಿಗಾ ಮೂಡಿ ಬರಲಿದೆ ಸುನಿತಾ ಹೆಗಡೆಯವರ ಧ್ವನಿಯಲ್ಲಿ ಮೇ 1st ಚಿತ್ರದಿಂದ ಮೀರಾ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲು. ಸಮಯ ಆಗಿದೆ 7:34. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ಕನ್ನಡದಲ್ಲಿ ವಾರ್ತಾ ಸಂಚಿಕೆಯನ್ನು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪ್ರವಾಹ ಪೀಡಿತ ನೇಪಾಳದಲ್ಲಿ 21 ಭಾರತೀಯರ ರಕ್ಷಣೆ, ಕಾಣೆಯಾದ ಉಳಿದ 267 ನಾಗರಿಕರ ಪತ್ತೆಗೆ ಮುಂದುವರಿದ ಶೋಧ ಕಾರ್ಯ. ನೇಪಾಳ ಪ್ರವಾಹ ಮೃತಪಟ್ಟವರ ಸಂಖ್ಯೆ 270 ಏರಿಕೆ, 1,300 ಹೆಚ್ಚು ಜನರು ನಾಪತ್ತೆ. ಕ್ರೀಡಾ ಮೂಲ ಸೌಕರ್ಯಕ್ಕಾಗಿ ಕೇಂದ್ರ ಸರ್ಕಾರದಿಂದ 36,000 ಕೋಟಿ ರೂಪಾಯಿ ಮಂಜೂರು, ಸಚಿವ ಡಾ ಮನ್ಸುಖ್ ಮಾಂಡವೀಯ. ಟೆಸ್ಟ್ ಕ್ರಿಕೆಟ್: ಶ್ರೀಲಂಕಾ ವಿರುದ್ಧ 1-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ವಾರ್ತೆಗಳ ವಿವರ: ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ 21 ಭಾರತೀಯ ಪ್ರಜೆಗಳನ್ನು ನೇಪಾಳದಲ್ಲಿ ರಕ್ಷಿಸಲಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನೇಪಾಳದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿರುವ ಇತರೆ ಭಾರತೀಯ ಪ್ರಜೆಗಳನ್ನು ಪತ್ತೆ ಹಚ್ಚಿಸಲು ಮತ್ತು ರಕ್ಷಿಸಲು ಭಾರತ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ದುರಂತ ಸಂಭವಿಸಿದಾಗ ನೇಪಾಳದಲ್ಲಿದ್ದಂತಹ 267 ಭಾರತೀಯ ಪ್ರಜೆಗಳೊಂದಿಗೆ ಸಂಪರ್ಕ ಸ್ಥಾಪಿಸಲು ಇನ್ನೂ ಸಾಧ್ಯವಾಗಿಲ್ಲ. ಇದರಲ್ಲಿ ತ್ರಿಶೂಲಿ 1 ವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ 73 ಭಾರತೀಯರು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಕಠ್ಮಂಡುವಿನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ಮಾಹಿತಿ ಸಂಗ್ರಹಿಸಲು ಯೋಜನಾ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದೆ. ತಮಿಳುನಾಡಿನ 49 ಪ್ರಜೆಗಳು, ನೇಪಾಳದ ರಸುವಾ ಜಿಲ್ಲೆಯ ತಿಮುರೆಯಲ್ಲಿ ಪಶ್ಚಿಮ ಬಂಗಾಳದ 32 ಪ್ರಜೆಗಳು ಮತ್ತು ಕೇರಳದ 33 ಭಾರತೀಯ ಪ್ರಜೆಗಳೊಂದಿಗೆ ಇನ್ನೂ ಸಂಪರ್ಕ ಸಾಧ್ಯವಾಗಿಲ್ಲ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ಬೆಂಬಲಿಸುವ ಉದ್ದೇಶದಿಂದ ಭಾರತ 47 ಟನ್ಗಳಿಗೂ ಹೆಚ್ಚು ತುರ್ತು ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿದೆ. ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಿಗೆ ಸಹಾಯ ಮಾಡಲು ಭಾರತ ತಾತ್ಕಾಲಿಕ ಸೇತುವೆಗಳನ್ನು ಸಹ ಸಜ್ಜುಗೊಳಿಸುತ್ತಿದೆ ಎಂದು ಹೇಳಿದ್ದಾರೆ. ವಿದೇಶಾಂಗ ಸಚಿವಾಲಯದಲ್ಲಿ ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪಿಸಲಾಗಿದೆ. ಇದು ದಿನದ 24 ಗಂಟೆಯೂ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಲ್ಲದೆ ಕಠ್ಮಂಡು ಮತ್ತು ಬೀಜಿಂಗ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಗಳು ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿಗಳನ್ನು ಸಹ ಸ್ಥಾಪಿಸಿವೆ ಎಂದು ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿರುವಂತಹ ಎಲ್ಲ ಭಾರತೀಯರ ಸ್ಥಿತಿ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ತುರ್ತು ಪ್ರಯತ್ನಗಳು ನಡೆಯುತ್ತಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನೇಪಾಳದಲ್ಲಿನ ಪ್ರವಾಹ ಪರಿಸ್ಥಿತಿಯ ಕುರಿತು ಇಂದು ನವದೆಹಲಿಯಲ್ಲಿ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಮತ್ತು ಕಠ್ಮಂಡು ಮತ್ತು ಬೀಜಿಂಗ್ನಲ್ಲಿರುವಂತಹ ಭಾರತದ ರಾಯಭಾರಿಗಳ ಜೊತೆಗೆ ಪರಿಶೀಲನಾ ಸಭೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವ ಡಾ ಎಸ್ ಜೈಶಂಕರ್, ವಿದೇಶಾಂಗ ಸಚಿವಾಲಯವು ಈ ನಿಟ್ಟಿನಲ್ಲಿ ವಿವಿಧ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಪ್ರವಾಹ ನಿರ್ವಾಹಕರು ಮತ್ತು ಯೋಜನಾ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಪರಿಹಾರ ನೆರವು ನೀಡಲು ಕೇಂದ್ರ ಸರ್ಕಾರವು ನೇಪಾಳ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 270 ಏರಿಕೆಯಾಗಿದೆ. 1,300 ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ನಿನ್ನೆ ಸಂಭವಿಸಿದ ಹಠಾತ್ ಪ್ರವಾಹವು ನೇಪಾಳದ 3 ಜಿಲ್ಲೆಗಳಲ್ಲಿ ವಿನಾಶ ಉಂಟುಮಾಡಿದೆ. ಇಂದು 93 ಶವಗಳನ್ನು ಹೊರತೆಗೆಯಲಾಗಿದೆ ಎಂದು ನೇಪಾಳ ಪೊಲೀಸರು ತಿಳಿಸಿದ್ದಾರೆ. ಕಾಣೆಯಾದವರ ಪೈಕಿ ಹಲವರು ವಿದೇಶಿಯರಿದ್ದಾರೆ. ಭಾರತ, ಅಮೆರಿಕ, ಮಲೇಷ್ಯಾ, ಉಕ್ರೇನ್, ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ದಕ್ಷಿಣ ಕೊರಿಯಾ, ಸಿಂಗಾಪುರ, ಜರ್ಮನಿ ಮತ್ತು ರಷ್ಯಾದ ಅನೇಕ ಪ್ರವಾಸಿಗರು ಕಾಣೆಯಾಗಿದ್ದಾರೆ. ಗಾಯಗೊಂಡವರು ಸೇರಿದಂತೆ ಇಲ್ಲಿಯವರೆಗೆ 800 ಹೆಚ್ಚು ಜನರನ್ನು ಪೀಡಿತ ಪ್ರದೇಶಗಳಿಂದ ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ದೇಶದಾದ್ಯಂತ ಬಲಿಷ್ಠ ಕ್ರೀಡಾ ಪರಿಸರ ವ್ಯವಸ್ಥೆ ಮತ್ತು ಮೂಲ ಸೌಕರ್ಯ ನಿರ್ಮಿಸಲು ಕೇಂದ್ರ ಸರ್ಕಾರ 36,000 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಪಲಾಜ್ನ ಐಐಟಿ ಗಾಂಧಿನಗರದಲ್ಲಿ ನಡೆದಂತಹ ಖೇಲೋ ಇಂಡಿಯಾ ಸಂವಾದದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಈ ನಿಧಿಯನ್ನು ಕ್ರೀಡಾ ಅಕಾಡೆಮಿಗಳನ್ನು ಸ್ಥಾಪಿಸಲು, ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸಲು ಮತ್ತು ಮೂಲ ಸೌಕರ್ಯ ಬಲಪಡಿಸಲು ಬಳಸಲಾಗುವುದು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಜಾಗತಿಕ ವೇದಿಕೆಗಳಲ್ಲಿ ಸ್ಪರ್ಧಿಸಲು ಅವಕಾಶಗಳನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುವ ಕ್ರೀಡೆಗಳಲ್ಲಿ ಯುವ ಜನರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ರಾಷ್ಟ್ರವ್ಯಾಪಿ ಅಭಿಯಾನ ನಡೆಯುತ್ತಿದೆ.

0: ಹೆಚ್ಚುತ್ತಿದೆ ಎಂದು ಡಾಕ್ಟರ್ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಭಾರತ ತನ್ನ ಕ್ರೀಡಾ ಸಂಪ್ರದಾಯಗಳನ್ನು ರೋಮಾಂಚಕ ಕ್ರೀಡಾ ಸಂಸ್ಕೃತಿಯಾಗಿ ವಿಕಸನಗೊಳಿಸಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆಶಿಸಿದ್ದಾರೆ. ನವದೆಹಲಿಯ ಹಿಂದೂ ಕಾಲೇಜಿನಲ್ಲಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಬಲವಾದ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಸಕ್ರಿಯವಾಗಿ ಅಭಿವೃದ್ಧಿಪಡಿಸುತ್ತಿದೆ ಎಂದು ಹೇಳಿದ್ದಾರೆ. ಫಿಟ್ ಆಗಿರಲು ಮತ್ತು ಕ್ರೀಡಾ ಮನೋಭಾವವನ್ನು ಬೆಳೆಸಲು ಪ್ರತಿಯೊಬ್ಬರೂ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ ದಶಕದಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿ ಸುಮಾರು 1.8 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ರಫ್ತು ಸುಮಾರು 39,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದು ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯತ್ತ ಭಾರತ ಸಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ 57 ವರ್ಷ ಹಳೆಯ ವಾಹನ ಕಾರ್ಖಾನೆಯಲ್ಲಿ ಟಿ ಸರಣಿ ಯುದ್ದ ಟ್ಯಾಂಕರ್ಗಳ ಕೂಲಂಕುಷ ಪರೀಕ್ಷೆಗಾಗಿ 472 ಕೋಟಿ ರೂಪಾಯಿಗಳ ಸೌಲಭ್ಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2028-29 ಆರ್ಥಿಕ ವರ್ಷದ ವೇಳೆಗೆ 50,000 ಕೋಟಿ ರೂಪಾಯಿಗಳ ಮೌಲ್ಯದ ರಕ್ಷಣಾ ರಫ್ತು ಸಾಧಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಭಾರತವು ದೇಶೀಯವಾಗಿ ಶಸ್ತಾಸ್ತ್ರಗಳನ್ನು ತಯಾರಿಸುವುದಲ್ಲದೆ ಅವುಗಳನ್ನು ನಿರ್ವಹಿಸುವ, ಕೂಲಂಕುಷ ಪರೀಕ್ಷೆ ಮಾಡುವ ಮತ್ತು ನವೀಕರಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಶನಿವಾರದಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರ ಆಹ್ವಾನದ ಮೇರೆಗೆ ತಾಷ್ಕೆಂಟ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್ಗೆ ತೆರಳಲಿದ್ದು ಇದೇ 31ರಂದು ನಡೆಯಲಿರುವಂತಹ ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶೃಂಗಸಭೆಯಲ್ಲಿ ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಭಾರತದ ಆದ್ಯತೆಗಳನ್ನು ಪ್ರಧಾನಿಯವರು ಪ್ರಸ್ತಾಪಿಸಲಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಎಸ್ಸಿಒ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಎಸ್ಸಿಒ ಸ್ಥಾಪನೆಗಾಗಿ 25 ವರ್ಷಗಳು ಪೂರ್ಣಗೊಳ್ಳುತ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿಯ ಶೃಂಗಸಭೆ ಮಹತ್ವವನ್ನು ಪಡೆದಿದ್ದು ಭಾರತ 2017ರಿಂದ ಸಂಘಟನೆಯ ಪೂರ್ಣ ಸದಸ್ಯ ರಾಷ್ಟವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಇದನ್ನು ಆಕಾಶವಾಣಿ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಯಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೊಲಂಬೋದ ಸಿನ್ಹಳಿಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಆದರೂ 1-0 ಅಂತರದಿಂದ ಭಾರತ ಸರಣಿಯನ್ನು ವಶಪಡಿಸಿಕೊಂಡಿದೆ. 2ನೇ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಣೆ ಮಾಡಿತು. ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ ಗಳಿಸಿದ್ದು 2ನೇ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ನಷ್ಟಕ್ಕೆ 429 ರನ್ ಗಳಿಸಿತು. ಈ ಮೂಲಕ ಪಂದ್ಯ ಡ್ರಾ ಕೊಂಡಿತು. ಭಾರತ ಸರಣಿಯ ಮೊದಲ ಪಂದ್ಯವನ್ನು ಜಯಿಸಿದ್ದರಿಂದ ಸರಣಿ ವಶಪಡಿಸಿಕೊಂಡಿತು. ಮಹಾರಾಷ್ಟದ ಅಮರಾವತಿಯಲ್ಲಿರುವಂತಹ ಜಿಲ್ಲಾ ಮಹಿಳಾ ಆಸ್ಪತ್ರೆಯ ಅನಾರೋಗ್ಯ ಪೀಡಿತ ನವಜಾತ ಶಿಶುಗಳ ಆರೈಕೆಯ ಘಟಕದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 3 ನವಜಾತ ಶಿಶುಗಳು ಸಾವನ್ನಪ್ಪಿ ಇತರ 4 ಗಾಯಗೊಂಡಿರುವ ಘಟನೆಗೆ ಸಂಬಂಧಪಟ್ಟಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗವು ಮಹಾರಾಷ್ಟದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿ ಮಾಡಿದೆ. ಮಾಧ್ಯಮ ವರದಿ ಆಧಾರದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿರುವಂತಹ ಆಯೋಗವು 2 ವಾರಗಳಲ್ಲಿ ಈ ವಿಷಯದ ಬಗ್ಗೆ ವಿವರವಾದ ವರದಿಯನ್ನು ಕೋರಿದೆ. ಸುದ್ದಿ ವರದಿಯ ವಿಷಯಗಳು ನಿಜವಾಗಿದ್ದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯ

0: ಗಂಭೀರ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಎಂದು ಆಯೋಗ ಹೇಳಿದೆ. ಮಾಧ್ಯಮ ವರದಿಯ ಪ್ರಕಾರ ಈ ಘಟನೆ ಇದೇ 25ರಂದು ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರವಾಹ ಪೀಡಿತ ನೇಪಾಳದಲ್ಲಿ 21 ಭಾರತೀಯರ ರಕ್ಷಣೆ. ಕಾಣೆಯಾದ ಉಳಿದ 267 ನಾಗರಿಕರ ಪತ್ತೆಗೆ ಮುಂದುವರಿದ ಶೋಧ ಕಾರ್ಯ. ನೇಪಾಳ ಪ್ರವಾಹ ಮೃತಪಟ್ಟವರ ಸಂಖ್ಯೆ 270ಕ್ಕೆ ಏರಿಕೆ. 1,300ಕ್ಕೂ ಹೆಚ್ಚು ಜನರು ನಾಪತ್ತೆ. ಕ್ರೀಡಾ ಮೂಲಸೌಕರ್ಯಕ್ಕಾಗಿ ಕೇಂದ್ರ ಸರ್ಕಾರದಿಂದ 36,000 ಕೋಟಿ ರೂಪಾಯಿ ಮಂಜೂರು. ಸಚಿವ ಡಾ ಮನ್ಸುಖ್ ಮಾಂಡವೀಯ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 1-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಒಲವಿನ ಆಲಾಪ. ಸುಂದರ ಹಾಡುಗಳನ್ನ ಕೇಳ್ತಾ ಸಾಗುವ ಈ ಸಮಯದಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗಿರ್ತೀನಿ.

ಹಾಡು ಕೇಳ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ಅಲ್ವಾ. ಇನ್ನು ಸಖತ್ ಹಾಡುಗಳು ನಿಮಗೋಸ್ಕರ ಕಾಯ್ತಾ ಇವೆ. ಸ್ಟೇ ಟ್ಯೂನ್ಡ್ ಟು ಎಫ್ಎಂ ರೈನ್ಬೋ.

ಮಳೆಗಾಲದಲ್ಲಿದ್ದೀವಿ, ಸಂಜೆ ಹೊತ್ತು ಸ್ವಲ್ಪ ಹುಷಾರಾಗಿ ಇರಲೇಬೇಕು. ನಿಮಗೂ ಹಾಗೆ ಅನ್ಸುತ್ತಾ? ಹುಷಾರಾಗಿ ಹೆಜ್ಜೆ ಇಡಿ. ಮನಸ್ಸನ್ನ ಮುದಗೊಳಿಸುವ ಹಾಡುಗಳ ಮೂಲಕ ನಾವು ನಿಮಗೆ ಸಾಥ್ ಕೊಡ್ತೀವಿ. ಸ್ಟೇಡಿಯಂ ಎಫ್ಎಂ ರೈನ್ಬೋ.

ಕೇಳ್ತಾ ಇದ್ರ ಇದು ಒಲವಿನ ಆಲಾಪ. ಮತ್ತೆರಡು ಸುಂದರ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗೋಸ್ಕರ. ಉಲ್ಲಾಸದಿಂದ ಕೂಡಿರಿ, ಖುಷಿ ಖುಷಿಯಾಗಿರಿ. ಸ್ಟೇ ಟ್ಯೂನ್ಡ್ ಟು FM ರೈನ್ಬೋ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯರ್ಸ್ ಕುನ್ ಗೆಪಲ್ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮುಡಿಬಿಡ್ತಾ ಇದೆ. ಶಾಂತಾಚಾರ್ಯ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ನಾಗೇಂದ್ರರಿಂದ ಸಂದೇಶ, ಅದ್ಭುತವಾದ ಹಿಂದಿ ಹಾಡುಗಳು ಅಂತ ಹೇಳಿ ಸಂದೇಶ ಬರ್ತಾ ಇದೆ. ಇನ್ನೀಗ ಕೇಳೋಣ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಮತ್ತೊಂದು ಸೂಪರ್ ಹಿಟ್ ಗೀತೆ, ಬ್ಲ್ಯಾಕ್ಮೇಲ್ ಚಿತ್ರದಿಂದ ರಾಜೇಂದ್ರ ಕಿಶನ್ ರವರ ಸಾಹಿತ್ಯ ಇರುವಂತಹ ಗೀತೆ, ಕಲ್ಯಾಣ್ ಜಿ ಆನಂದ್ ಜಿರವರ ಸಂಗೀತ ಸಂಯೋಜನೆಯಲ್ಲಿ ಬ್ಲ್ಯಾಕ್ಮೇಲ್ ಚಿತ್ರದಿಂದ ಪಲ್ ಪಲ್ ದಿಲ್ ಕೆ ಪಾಸ್. ಈ ಅದ್ಭುತವಾದ ಗೀತೆ ಇನ್ನೀಗ ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ಸದಾ ಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ್ ಬಿಲ್ಲು. ಈ ಹಾಡಿನ ಜೊತೆಯಾಗುತ್ತೆ ಮುಖೇಶ್ ಹಾಗೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಏಕ್ ಪ್ಯಾರ್ ಕಾ ನಗ್ಮಾ ಹೈ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಅದ್ಭುತವಾದ ಹಿಂದಿ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿಬರ್ತಾ ಇದೆ. ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮೂಡಿಬರ್ತಾ ಇದೆ ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೇ ಕಭಿ ಕಭಿ ಚಿತ್ರದ ಈ ಗೀತೆಗೆ ಮುಖೇಶ್ ಹಾಗೆ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಿದೆ. ಖಯಾಮ್ ಸಾಬ್ರವರ ಸಂಗೀತ ಸಂಯೋಜನೆ ಗೀತೆ ನೀಗ ನಿಮ್ಮೆಲ್ಲರಿಗಾಗಿ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಪಾಕಿಸ್ತಾ ಚಿತ್ರದಿಂದ ಚಲತೆ ಚಲತೆ ಹಾಡು ನಿಮ್ಮೆಲ್ಲರಿಗಾಗಿ ಮೂಡಿ ಬಂತು. ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಿ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ವಿಜಯಪುರದಿಂದ ಇಸ್ಮೇಲ್ ರವರು ಸಂದೇಶವನ್ನು ಕಳಿಸಿದ್ದೀರಿ. ಅನಿಲ್ ರವರಿಂದ ಸಂದೇಶ. ಸುಕೂನ್ ಕೆ ಪಲ್ನಲ್ಲಿ ಅದ್ಭುತವಾದ ಗೀತೆಗಳು ಅಂತ ಕಿಶನ್ ರೋಷನ್, ಶುಭಾರಾಣಿ ಹಾಗೆ ಹನುಮಂತೇಗೌಡ ಅವರು ಸಂದೇಶವನ್ನು ಕಳಿಸ್ತಾ ಇದ್ದೀರಿ. ಅದ್ಭುತವಾದ ಹಾಡುಗಳು ಅಂತ ಸಂದೇಶ ಬಂದಿದೆ. ಸಂದೇಶವನ್ನು ಕಳಿಸಿರೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಶಿವಾನಂದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜಯ ಪುಟ್ಟಸ್ವಾಮಿ ಅವರು ಚಿಕ್ಕಮಗಳೂರಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ಅದ್ಭುತವಾದ ಹಿಂದಿ ಚಿತ್ರಗೀತೆಗಳು ಅಂತಾರೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ. ಅತ್ಯದ್ಭುತವಾದ ಗೀತೆಗಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಿದ್ದಾರೆ. ತೀರ್ಥೇಶ್ ಅವರು, ಅದರ ಜೊತೆಗೆ ಕಲಬುರಗಿಯಿಂದ ಧರ್ಮಣ್ಣರವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಚಂದ್ರಶೇಖರ್ ನಾಯ್ಕ ಅವರಿಂದ ಸಂದೇಶ, ನಾಗೇಂದ್ರ ಅವರು ಸಂದೇಶವನ್ನು ಕಳಿಸ್ತಾ ಇದ್ದೀರಿ. ಹಾಗೆ ಮಹಾದೇವಪ್ಪ ಅವರು ಕೊಪ್ಪಳದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದ್ಭುತವಾದ ಗೀತೆಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದೀರಿ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಸಮಯ ಆಗಿದೆ 9:50. ಕೊನೆಯ ಎರಡು ಗೀತೆಗಳೊಂದಿಗೆ ಇವತ್ತಿನ ಸುಕೂನ್ ಕೆಪಲ್ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರಿಗಾಗಿ ಕಿಸಿಕಿ ಮುಸ್ಕುರಾಟೋ ಮುಖೇಶ್ ಅವರ ಧ್ವನಿಯಲ್ಲಿ ಈ ಗೀತೆ, ಅದರ ಜೊತೆಗೆ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಮೂಡಿ ಬರಲಿದೆ. ಸನ್ ಸನ್ ಸನ್ ಬೋಚಲಿ ಹವಾ, ಮೊಹಮ್ಮದ್ ರಫಿ ಹಾಗೆ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಈ ಗೀತೆ ಕೇಳ್ತಾನೆ. ರೀ ಟ್ಯೂನ್ ಮಾಡಿರಿ ಕನ್ನಡ ಕಾಮನವಿಲ್ಲು FM ರೈನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನ ಬಿಲು ಎಫ್ಎಂ ರೇನ್ಬೋ. ಸಮಯ ಆಗಿದೆ 10 ಗಂಟೆ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಕನಸಿನ ಲೋಕ. ಕನಸಿನ ಹಾಡುಗಳನ್ನು ಕೇಳ್ತಾ ಕನಸಿನ ಮಾಯಲೋಕಕ್ಕೆ ಹಾರುವಂತಹ ಸಮಯ. ಶುರು ಮಾಡೋಣ ಇವತ್ತಿನ ಕನಸಿನ ಲೋಕದ ನಮ್ಮ ಪಯಣವನ್ನು. ಮೊದಲನೇ ಹಾಡಾಗಿ ಮುಡಿ ಬರ್ತಾ ಇದೆ ಪಿ ಸುಶೀಲ ಹಾಗೆ ಪಿ ಬಿ ಶ್ರೀನಿವಾಸರವರ ಧ್ವನಿಯಲ್ಲಿ ಬಂಗಾರದ ವನಶ ಚಿತ್ರದಿಂದ ಆಹಾ ಮೈಸೂರು ಮಲ್ಲಿಗೆ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾವನ ಬಲು ಅದ್ಭುತವಾದ ಗೀತೆಗಳನ್ನು ಕೇಳುವಂತಹ ಸಮಯ. ಕನಸಿನ ಲೋಕದಲ್ಲಿ ನಾವು ಸಾಕ್ತಾ ಇದ್ದೀವಿ. ನೀ ತಂದ ಕಾಣಿಕೆ ಹಾಡು ಮೂಡಿ ಬಂತು, ಇನ್ನೀಗ ಮೂಡಿ ಬರ್ತಾ ಇದೆ ಬಾಲಸುಬ್ರಹ್ಮಣ್ಯಂರವರ ಧ್ವನಿಯಲ್ಲಿ, ಎಸ್ ಜಾನಕಿಯವರ ಧ್ವನಿಯಲ್ಲಿ, ಕಿಲಾಡಿ ಜೋಡಿ ಚಿತ್ರದಿಂದ ನಾಚಿಕೆ, ಇನ್ನೆ ಕೆ ಜಿ ಉದಯಶಂಕರ್ ಅವರ ಸಾಹಿತ್ಯ ಇರುವಂತಹ ಗೀತೆ, ರಾಜನ್ ನಾಗೇಂದ್ರರವರ ಸಂಗೀತ ಸಂಯೋಜನೆಯಲ್ಲಿ.

ಎಸ್ ಪಿ ಬಿ ರವರ ಧ್ವನಿಯಲ್ಲಿ ಆಸೆಯ ಭಾವ ಹಾಡು ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆ ಇದಾಗಿತ್ತು. ವಿಜಯ ನರಸಿಂಹರವರ ಸಾಹಿತ್ಯದಂತಹ ಗೀತೆ, ರಾಜನ್ ನಾಗೇಂದ್ರರವರ ಸಂಗೀತ ಸಂಯೋಜನೆಯಲ್ಲಿ ಇನ್ನೀಗ ಮುಂದೆ ನಿಮ್ಮೆಲ್ಲರಿಗಾಗಿ ಮೂಡಿಬರ್ತಾ ಇದೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮಯೂರ ಕ್ಷೇತ್ರದಿಂದ ಈ ಮೌನಬಾರಿ ಎಸ್ ಜಾನಕಿ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಇನ್ನೀಗ ಈ ಗೀತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಇದು ಕನ್ನಡ ಕಾಮನವಿಲು ಎಫ್ಎಂ ರೇನ್ಬೋ. 10:30 ಸಂದೇಶವನ್ನು ಕಳಿಸ್ತಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುವಂತಹ ಸಮಯ. ಅನಿಲ್ ರವರು ಸಂದೇಶವನ್ನು ಕಳಿಸಿದ್ದಾರೆ, ಇಸ್ಮಾಯಿಲ್ ರವರಿಂದ ಸಂದೇಶ, ಮಂಗಳಾರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಆನಂದ್ ಕುಲಕರ್ಣಿರವರು ಸಂದೇಶವನ್ನು ಕಳಿಸಿದ್ದಾರೆ, ಕಿಶನ್ ರೋಷನ್ ರವರಿಂದ ಸಂದೇಶ, ಕನಸಿನ ಲೋಕದಲ್ಲಿ ಅದ್ಭುತವಾದ ಹಾಡುಗಳು ಅಂತ ಯಶಸ್ವಿನಿಯವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ನವರ್ನಿಂಗ್ 001 ಇಂದ ಸಂದೇಶ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಕಾಮನವಿಲಿನಲ್ಲಿ ಅತ್ಯದ್ಭುತವಾದ ಗೀತೆಗಳು ಅಂತ ಹೇಳಿ ಹರಿಹರನ್ ರವರು ಸಂದೇಶವನ್ನು ಕಳಿಸಿದ್ದಾರೆ, ಕಲಬುರಗಿ ಜಿಲ್ಲೆಯಿಂದ ಧರ್ಮಣ್ಣರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದ್ಭುತವಾದ ಗೀತೆಗಳಿಗಾಗಿ ನಿಮ್ಮೆಲ್ಲರ ಈ ಅಭಿನಂದನೆಯ ಧನ್ಯವಾದದ ಸಂದೇಶಗಳನ್ನು ಓದ್ತಾ ಇದ್ದೀನಿ. ಇನ್ನೀಗ ಕಾರ್ಯಕ್ರಮದಲ್ಲಿ ಮುಂದುವರಿಯುವಂತಹ ಸಮಯ ಮೂಡಿ ಬರ್ತಾ ಇದೆ. ಪಿ ಸುಶೀಲಾರವರ ಧ್ವನಿಯಲ್ಲಿ ನಾಗರಹಾವು ಚಿತ್ರದಿಂದ ಕರ್ಪೂರದ ಗೊಂಬೆ.

ಹತ್ತು ಗಂಟೆ 38 ನಿಮಿಷ ಆಗಿದೆ. ಅದ್ಭುತವಾದ ಗೀತೆಗಳ ಪಯಣದಲ್ಲಿ ಮುಂದುವರಿಯೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮುಂದೆ ಇದೀಗ ಮೂಡಿ ಬರ್ತಾ ಇದೆ ಪ್ರೇಮದ ಕಾಣಿಕೆ ಚಿತ್ರದಿಂದ ಬಾನಿಗೊಂದು ಎಲ್ಲೆಯಲ್ಲಿದೆ. ಜೀವದಯಶಂಕರ್ ಅವರ ಸುಮಧುರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಅದ್ಭುತ ಸಂಗೀತ ಸಂಯೋಜನೆಯಲ್ಲಿ ಅದರ ಜೊತೆಯಾಗುತ್ತೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಗೀತೆ ನಾಗರಹೊಳೆ ಚಿತ್ರದಿಂದ.

ಈ ಸ್ವರ್ಗ ಇಲ್ಲಿ ನರ್ಕ ಹಾಡು ನಿಮ್ಮೆಲ್ಲರಿಗಾಗಿ ಮೂಡಿ ಬಂತು. ರವಿರವರ ಧ್ವನಿಯಲ್ಲಿ ಈ ಗೀತೆ ಇನ್ನೀಗ ನೂರು ಕಣ್ಣು ಅದ್ಭುತವಾದ ಈ ಗೀತೆ ನೂರು ಕಣ್ಣು ಸಾಲದು ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ರಾಜ ನನ್ನ ರಾಜ ಚಿತ್ರದಿಂದ ಉದಯಶಂಕರ್ ಅವರ ಸಾಹಿತ್ಯ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ನ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾವ ಸಮಯ ಆಗಿದೆ 10:21 ಈ ಹೊತ್ತಿನ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಕೊನೆ ಮಾಡುವಂತಹ ಸಮಯ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಹೊತ್ತು ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ ಜೆ ಪ್ರವೀಣ್ ಜೋಯಿಸ್ತಾ ಕಾಲ ಚ್ಯೂನ್ ಮಾಡಿರಿ, ಕೇಳ್ತಾನೇ ಇರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 11:32. ಇವತ್ತಿನ ಕಾರ್ಯಕ್ರಮಗಳನ್ನು ಕೊನೆ ಮಾಡುವಂತಹ ಸಮಯ. ಈ ಹಾಡಿನ ಜೊತೆಗೆ ನಮ್ಮ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮ ಕೊನೆಯಾಗ್ತದೆ. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇನ್ನೀಗ 11:05 ಮೂಡಿಬರಲಿದೆ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆಯ ನಂತರ ನಮ್ಮ ಕಾರ್ಯಕ್ರಮಗಳು ಎಂದಿನಂತೆ ಮುಂದುವರಿಯುತ್ತೆ ಎಫ್ ಎಂ ಗೋಲ್ಡ್ನ ಸಹ ಪ್ರಸಾರದೊಂದಿಗೆ. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ. ಇಷ್ಟೊತ್ತು ಈ ಹೊತ್ತು ನಿಮ್ಮ ಜೊತೆ ಆಗಿದ್ದು ಆರ್ ಜೆ ಪ್ರವೀಣ್ ಜೋಯ್. ಸದಾಕಾಲ ನಗನಗ್ತಾ ಇರಿ, ಖುಷಿಯಿಂದ ಇರಿ. ನಿಮ್ಮೆಲ್ಲರಿಗೂ ಶುಭರಾತ್ರಿ.